ಎಲ್ಲ ಪ್ರೀತಿಯ ಕೇಳುಗರಿಗೆ ಶುಭ ಮುಂಜಾನೆ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 31ನೇ ದಿನ, ಅಂದರೆ 2026ನೇ ಇಸವಿ ಮೇ

ತಿಂಗಳ 21ನೇ ತಾರೀಕು ಗುರುವಾರ. ನಿಲಯದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈಗ ವೇಳೆ 5:58:55. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ ಜೆ ಸ್ವಾತಿ ಮಾಡುವ ನಮಸ್ಕಾರಗಳು.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ನಿಮ್ಮೆಲ್ಲರಿಗೋಸ್ಕರ. 6:10 ನಾದಾರ್ಚನೆ, 6:50 ಕನ್ನಡ ರತ್ನಭಂಡಾರ,

7:15ಕ್ಕೆ ಭಾವಸ್ಪಂದನ, 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, 8:45ಕ್ಕೆ ಹಲೋ ಕರ್ನಾಟಕ, 9:00ಗೆ ಸಖತ್ ಸಾಂಗ್ಸ್, 10:00ಗೆ ಸಿನಿ ಚಿಟ್ಟೆ, 11:00ಗೆ ಆಪ್ಕಿ ಪಸಂದ್ ಓಲ್ಡ್ ಹಿಂದಿ ಹಾಡುಗಳ ಕಾರ್ಯಕ್ರಮ, 12:05ಕ್ಕೆ ನವಿಲುಗರಿ. ಒಂದು 1:00ಗೆ ಕರೆಯಲ್ಲಿ ಕೈರುಚಿ, 1:20ಕ್ಕೆ ಕಗ್ಗದ ಸಿರಿ, 1:30ಕ್ಕೆ ಲಂಚ್ ಬಾಕ್ಸ್, 2:45ಕ್ಕೆ ಆಕಾಶ ಬುಟ್ಟಿ, 3:00ಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 3:05ಕ್ಕೆ ಹೊಂಬಿಸಿಲು, 4:00ಗೆ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಗಂಟೆಗೆ ನಾನ್ ಸ್ಟಾಪ್ ಸಂಜೆ, 6:10ಕ್ಕೆ ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 6:30ಕ್ಕೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ, 6:50ಕ್ಕೆ ಸನ್ಸೆಟ್ ಸುರಭಿ, 7:45ಕ್ಕೆ ಒಲವಿನ ಆಲಾಪ, 9:15ಕ್ಕೆ ಸುಕೂನ್ ಕೆ ಪಾಲ್, 10:00ಗೆ ಕನಸಿನ ಲೋಕ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನೀವು ಕೇಳಬಹುದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ನೀವು ಟ್ಯೂನ್ ಮಾಡಿರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಮ್ಯಾಜಿಕಲಿ ಯುವರ್ಸ್ ಮ್ಯೂಸಿಕಲಿ ಯುವರ್ಸ್. ಸಮಯ 6:11. ಭಕ್ತಿ ಗೀತೆಗಳನ್ನ ಕೇಳುವ ಕಾರ್ಯಕ್ರಮ ನಾದ ಅರ್ಚನೆಗೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ.

ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಎಷ್ಟೋ ಸಲ ಬೆಳಿಗ್ಗೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ನಮಗೆ ಎಷ್ಟೋ ಒಂದು ಪ್ರಶ್ನೆಗಳು ಉದ್ಭವಿಸುತ್ತೆ. ಯಾಕೆ ದೇವರಿಗೆ ಹೂ ಇಟ್ಟು ಪೂಜೆ ಮಾಡಬೇಕು, ಯಾಕೆ ತೆಂಗಿನಕಾಯಿ ಒಡೆದು ಪೂಜೆ ಮಾಡಬೇಕು, ಅಥವಾ ಯಾಕೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಬೇಕು, ಹೇಗೆ ಪುಟ್ಪುಟಾಣಿ ಪ್ರಶ್ನೆಗಳು ಮನಸ್ಸಲ್ಲಿ ಕೊರಿತಾ ಇರುತ್ತೆ ಅಲ್ವಾ. ಅದರ ಹಿಂದಿರುವಂತಹ ಸೈಂಟಿಫಿಕ್ ರೀಸನ್ಸ್ ನಮಗೆ ಗೊತ್ತಿರೋದಿಲ್ಲ. ಯಾಕೆ ದೇವರಿಗೆ ದೀಪ ಹಚ್ಚಬೇಕು, ಈ ಥರದ್ದೆಲ್ಲ ಪುಟ್ಟ ಪುಟ್ಟ ಪ್ರಶ್ನೆಗಳಿಗೆ ಇವತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೂ ಏನಾದರೂ ಅದರ ಸೈಂಟಿಫಿಕ್ ರೀಸನ್ ಗೊತ್ತಿದ್ರೆ ನೀವು ಕೂಡ ನಮಗೆ ಬರ್ದು ಕಳಿಸ್ಬೋದು. ನಿಮ್ಮ ಜೊತೆಯಲ್ಲೇ ಇರ್ತೀನಿ, ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ಮುಂದಿನ ಗೀತೆ ಪ್ರಸಾರ ಆಗ್ತಾ ಇದೆ, ಅದಾದ ಮೇಲೆ ಇದೆಲ್ಲರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಭಕ್ತಿಗೀತೆಗಿದೆ.

ಇವತ್ತಿನ ನಾದಾರ್ಚನೆಯಲ್ಲಿ ದೇವರಿಗೆ ಯಾಕೆ ನಾವು ಹೂಗಳನ್ನು ಬಳಸ್ತೀವಿ, ಯಾಕೆ ತೆಂಗಿನಕಾಯಿನ ಹೊಡಿತೀವಿ, ಹೀಗೆ ಯಾಕೆ ದೀಪವನ್ನು ಹಚ್ತೀವಿ, ಈ ಥರದ್ದೆಲ್ಲ ಪುಟ್ಟ ಪುಟ್ಟ ಕೆಲಸಗಳ ಹಿಂದೆ ಯಾವ ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಹೂಗಳನ್ನು ಯಾಕೆ ದೇವರ ಪೂಜೆಯಲ್ಲಿ ಬಳಸ್ತೀವಿ ಅಂತ ಅಂದರೆ, ಈ ಹೂಗಳು ಪ್ರಕೃತಿಯಲ್ಲಿ ನಮಗೆ ಸಿಗುವಂತಹ ಅತ್ಯಂತ ಸುಂದರವಾದ ವಸ್ತುಗಳು. ನಾವು ಪ್ರಕೃತಿಯನ್ನು ದೇವರು ಅಂತಲೇ ಪರಿಗಣಿಸ್ತೀವಿ. ಅಂಥದ್ರಲ್ಲಿ ಪ್ರಕೃತಿ ದತ್ತವಾಗಿ ಸಿಗೋ ಪುಷ್ಪಗಳನ್ನು ದೇವರಿಗೆ ಆಕರ್ಷಿತ ಆಗುತ್ತೆ, ಹಾಗೇ ಅದರ ಸುವಾಸನೆಯಿಂದ ದೇವರು ಪೂಜೆ ವೇಳೆ ಭೂಮಿಗಿಳಿದು ಬರ್ತಾರೆ ಅಂತ ಹೇಳಿ ಹೇಳ್ತಾರಂತೆ. ಇನ್ನು ಯಾವ ಸ್ಥಳ ಅತ್ಯಂತ ಸುಂದರವಾಗಿದೆಯೋ ಅಥವಾ ಎಲ್ಲಿ ಆ ಒಂದು ಸುಗಂಧ ದ್ರವ್ಯಗಳು ಇರುತ್ತೋ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತಂತೆ. ಮನಸ್ಸನ್ನು ಪ್ರಶಾಂತಗೊಳಿಸುವಂತಹ, ಭಕ್ತರ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡಿಸುವಂತಹ ಒಂದು ವೈಬ್ಸ್ ಅಲ್ಲಿ ಕ್ರಿಯೇಟ್ ಆಗತ್ತಂತೆ. ಸೈಂಟಿಫಿಕ್ ಆಗಿ ವಿಜ್ಞಾನ ಕೂಡ ಇದನ್ನು ಹೇಳುತ್ತಂತೆ. ಸುಗಂಧಿತ ವಸ್ತುಗಳು ಧನಾತ್ಮಕ

ಶಕ್ತಿಯನ್ನು ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಈ ಹೂವಲ್ಲಿ ಇರುವಂತಹ ಸುಗಂಧ ಪರಿಮಳ ಇದೆ ಅಲ್ಲ, ಅದು ದೇವರನ್ನು ಕೂಡ ಸೆಳೆಯುತ್ತೆ. ಹಾಗೇ ಆ ಒಂದು ವಾತಾವರಣದಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಭಕ್ತರ ಮನಸ್ಸಿನಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಆ ಒಂದು ಪೂಜಾ ಸ್ಥಳ ಮನಸ್ಸಿಗೆ ಖುಷಿ ನೆಮ್ಮದಿಯನ್ನು ನೀಡುವಂತಹ ಒಂದು ಜಾಗ ಆಗತ್ತೆ. ಅದಕ್ಕೆ ದೇವರಿಗೆ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡ್ತಾರಂತೆ. ಹಾಗಾದರೆ ತೆಂಗಿನಕಾಯಿನ ಯಾಕೆ ಹೊಡಿಬೇಕು, ದೀಪ ಯಾಕೆ ಹಚ್ಚಬೇಕು ಹೇಳ್ತೀನಿ ಈ ಒಂದು ಗೀತೆಯ ನಂತರ. ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರೋ ಈ ಗೀತೆಗೆ ಪುರಂದರದಾಸರ ಸಾಹಿತ್ಯ ಇದೆ.

ಯಾಕೆ ಹೊಡಿತೀವಿ ಹೇಳ್ತೀನಿ ಅಂತ ಹೇಳಿದ್ದೆ. ಈ ತೆಂಗಿನಕಾಯಿಯನ್ನು ಶ್ರೀಫಲ ಅಂತ ಕೂಡ ಕರೀತಾರೆ. ತೆಂಗಿನ ಮರವನ್ನು ಸೃಷ್ಟಿಸಿದ ದೇವರು ಅದನ್ನು ಕಲ್ಪವೃಕ್ಷ ಅಂತ ಕೂಡ ಕರೀತಾರಂತೆ. ಇದು ಕೇಳಿದ್ದನ್ನು ಕೊಡೋ ಮರ ಅಂತ ಕೂಡ ಹೇಳ್ತಾರೆ. ಪುರಾಣದ ಕಥೆ ಪ್ರಕಾರ ತ್ರಿಶಂಕು ರಾಜ ಸ್ವರ್ಗಕ್ಕೆ ಹೋಗೋದನ್ನು ತಪ್ಪಿಸೋದಕ್ಕೆ ವಿಶ್ವಾಮಿತ್ರ ಮಹರ್ಷಿಗಳು ತೆಂಗಿನ ಮರವನ್ನು ಸೃಷ್ಟಿಸಿ ಅದರ ಮೇಲೆ ತ್ರಿಶಂಕುವನ್ನು ಕೂರಿಸಿದ್ರಂತೆ. ಇನ್ನು ಈ ಒಂದು ತೆಂಗಿನಕಾಯಿಗೆ ಪೂಜಾ ಸ್ಥಾನ ಕೊಡೋದು ಪವಿತ್ರ ಫಲ ಅನ್ನೋದು ನಂಬೋದಕ್ಕೆ ಒಂದು ಕಾರಣ ಅಂದರೆ ಅದರ ಬಹುಪಯೋಗಿ ಗುಣ. ತೆಂಗಿನ ಮರದ ಪ್ರತಿಯೊಂದು ವಸ್ತುನು ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗೆಯೇ ಹಳೆಯ ಕಾಲದಲ್ಲಿ ಅಥವಾ ಇವತ್ತಿಗೂ ದೇವರಿಗೆ ಬಲಿ ಕೊಡೋದು ಅಂತ ಮಾಡ್ತಾರೆ, ಆಚರಣೆ ಇದೆ. ಪ್ರಾಣಿ ಬಲಿಯನ್ನಾಗಿರ್ಬೋದು ಅಥವಾ ಇನ್ಯಾವುದೋ ಬಲಿಯನ್ನಾಗಿರ್ಬೋದು, ಆ ಒಂದು ಪದ್ಧತಿ ತುಂಬ ಹೆಚ್ಚಿತ್ತು. ಆದರೆ ಕಾಲ ಕಳೆದಂತೆ ಮನುಷ್ಯನಿಗೆ ಇಲ್ಲ ಇದು ತಪ್ಪು ಅಂತ ಅರಿವಾದಾಗ ಎಲ್ಲೋ ಒಂದು ಕಡೆ ಆ ಪ್ರಾಣಿ ಬಲಿಯ ಬದಲಾಗಿ ತೆಂಗಿನಕಾಯಿಯನ್ನು ಒಡೆಯುವಂತಹ ಒಂದು ಆಚರಣೆ ಬಳಕೆಗೆ ಬಂತು, ಅದರ ನೈವೇದ್ಯ ಮಾಡೋ ಪದ್ಧತಿ ಬಂತು. ಇನ್ನು ತೆಂಗಿನಕಾಯಿಯನ್ನು ಒಡೆಯೋದು ಮನುಷ್ಯನ ಅಹಂಕಾರವನ್ನು ಭಗ್ನಗೊಳಿಸಿ ದೇವರಿಗೆ ಅರ್ಪಿಸೋದ್ರ ಒಂದು ಆಚರಣೆ ಅಂತ ಕೂಡ ಹೇಳ್ತಾರೆ. ಇನ್ನು ತೆಂಗಿನಕಾಯಿನ ಒಡೆದು ದೇವರ ಮುಂದೆ ನೈವೇದ್ಯ ಮಾಡಿ ಬರೋದನ್ನು ದೇವರ ಮುಂದೆ ನಮ್ಮ ಒಂದು ಅಹಂಕಾರವನ್ನು ಬಿಟ್ಟು ಬರೋದರ ಸಂಕೇತ ಅಂತ ಕೂಡ ಹೇಳ್ತಾರಂತೆ. ತೆಂಗಿನಕಾಯಿಯನ್ನು ಕಲಶ ಸ್ಥಾಪನೆ ಮಾಡುವಾಗ ಕೂಡ ಬಳಕೆ ಮಾಡ್ತಾರೆ. ಬೇರೆ ಬೇರೆ ಶುಭ ಸಂದರ್ಭಗಳಲ್ಲಿ ಪೂರ್ಣ ಕುಂಭ ಕೂಡ ತೆಂಗಿನಕಾಯಿ ಇಲ್ಲದೆ ಪೂರ್ಣ ಆಗೋದಿಲ್ಲ. ಮತ್ತೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಗೀತೆಯ ನಂತರ. ಈ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇದ್ದರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಈ ಒಂದು ಭಕ್ತಿಗೀತೆ ಮೂಡಿಬಂದಿದೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಮುಂದಿನ ಗೀತೆ ಮೂಡಿ ಬರ್ತಿದೆ ಚಿತ್ರಾರವರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

ಪೂಜೆ ಮಾಡಬೇಕಾದ್ರೆ ದೀಪವನ್ನು ಯಾಕೆ ಹಚ್ತೀವಿ ಅಂತ ಅಂದರೆ, ಬರೀ ಪೂಜೆ ಅಂತ ಅಲ್ಲ, ಯಾವುದೇ ಶುಭ ಸಮಾರಂಭ ಶುರು ಮಾಡೋಕ್ಕಿಂತ ಮುಂಚೆ ದೀಪವನ್ನು ಹಚ್ಚಿ ಕಾರ್ಯಕ್ರಮ ಶುರು ಮಾಡೋದು ಒಂದು ಆಚರಣೆ. ಆದರೆ ಯಾಕೆ ಹಚ್ಚಬೇಕು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಇದು ಅಗ್ನಿಯ ಉಪಸ್ಥಿತಿ. ಈ ಅಗ್ನಿಯ ಉಪಸ್ಥಿತಿ ಎಲ್ಲಿರುತ್ತೋ ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ನಿಶ್ಚಿತ ಅಂತ ಹೇಳಿ ನಂಬ್ತಾರೆ. ಇನ್ನು ನಮ್ಮ ದೇಹ ಪಂಚಭೂತಗಳಿಂದ ರೂಪುಗೊಂಡಿದೆ. ಅವುಗಳಲ್ಲಿ ಅಗ್ನಿ ಕೂಡ ಒಂದು. ಅದು ಸೂರ್ಯನ ಸಂಕೇತ ಕೂಡ ಹೌದು. ಅಗ್ನಿಗೆ ಎಲ್ಲವನ್ನು ಸುಡೋ ಶಕ್ತಿ ಇರೋದ್ರಿಂದ ನಮಗೆ ಆ ಒಂದು ಪೂಜೆಯಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಆ ಒಂದು ಕಾರ್ಯದಲ್ಲಿ ಎದುರಾಗುವಂತಹ ವಿಘ್ನಗಳನ್ನು ಆ ಒಂದು ಅಗ್ನಿ, ಆ ಒಂದು ದೀಪ ಸುಡುತ್ತೆ, ಸುಟ್ಟು ನಮ್ಮ ಒಂದು ಕಾರ್ಯ ಜಯಗೊಳಿಸುತ್ತೆ, ಯಶಸ್ಸುಗೊಳಿಸುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಆ ಒಂದು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ, ಹಾಗೆಯೇ ಪೂಜೆಯನ್ನು ಶುರು ಮಾಡ್ತೀವಿ. ಇನ್ನು ಬೆಳಕು ಬುದ್ಧಿಶಕ್ತಿಯ ಪ್ರತೀಕ. ನಮ್ಮ ಮನಸ್ಸಿನಲ್ಲಿರೋ ಅಂಧಕಾರವನ್ನು ಇದು ತೊಡೆದು ಹಾಕಿ ಕತ್ತಲೆಯಿಂದ ನಮ್ಮನ್ನು ಹೊರತರತ್ತೆ ಅಂತ ಕೂಡ ಹೇಳ್ತಾರೆ. ಇದು ಬರೀ ಸಂಕೇತ ಮಾತ್ರ ಅಲ್ಲ, ಈ ದೀಪದ ಸುತ್ತ ಒಂದು ಪಾಸಿಟಿವ್ ಎನರ್ಜಿ, ಆ ಒಂದು ಧನಾತ್ಮಕ ಶಕ್ತಿಯ ಪ್ರಭಾವಳಿ ನಿರ್ಮಾಣ ಆಗೋದ್ರಿಂದ ಆ ಒಂದು ಸುತ್ತಮುತ್ತಲಿನ ಪರಿಸರ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಇದು ಒಂದು ಸೈಂಟಿಫಿಕ್ ರೀಸನ್ ಕೂಡ ಹೌದು. ಒಟ್ಟಿನಲ್ಲಿ ಧನಾತ್ಮಕ ಸಂಗತಿಗಳಿಗೂ ದೀಪವನ್ನು ಮೂಲವಾಗಿ ನೋಡೋ ಪರಿಪಾಠ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರೋದ್ರಿಂದ ದೀಪವನ್ನು ಬೆಳಗಿಸಿ ಪೂಜೆ ಅಥವಾ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಮುಂದಿನ ಗೀತೆ ನಾದಾರ್ಚನೆಯಲ್ಲಿ ನಿಮ್ಮೆಲ್ಲರಿಗೋಸ್ಕರ.

ಸಮಯ 6:50 ಆಗ್ತಾ ಇದೆ. ನಾದಾರ್ಶನೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಹತ್ರ ಬಂದಾಯಿತು. ಇಷ್ಟು ಹೊತ್ತು ಹಾಡಿಗೆ ಮಾಹಿತಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ

0: ಆರ್ಜೆ ಸ್ವಾತಿ ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. 6:50 ಆಗ್ತಾ ಇದೆ. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
2: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ, ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ, ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತರಾಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದು ಏತಕ್ಕೆ? ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿಂದ ಬರಲೇ ಇಲ್ಲ. ಅವರಿಗೆ ಏನು ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚು?

0: ಎಲ್ಲ ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ಎಫ್ಎಂ ರೈನ್ಬೋ. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶುರುಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪಂಚರಾಷ್ಟ್ರ ಯಾತ್ರಾಯಾಃ ಪಂಚಮಂ ಅಂತಿಮಂ ಪ್ರಚರಣಂ ಸಫಲತಯಾ ಸಂಪಾದ್ಯ ಇಟಲಿ ದೇಶಾತ್ ನವದಿಲ್ಲೀಂ ಪ್ರತ್ಯಾಗತವಾನ್. ಹ್ಯಃ ಭಾರತ ಇಟಲಿ ದೇಶಯೋಃ ಮಧ್ಯೆ ವಿಶೇಷ ರಣನೈತಿಕ ಸಹಯೋಗ ರೂಪೇಣ ಸ್ವಸಂಬಂಧಸ್ಯ ಉನ್ನಯನಸ್ಯ ಘೋಷಣಾ ಅಭವತ್. ಕೃಷಿಃ ಮಹತ್ವಪೂರ್ಣ ಖನಿಜಾಃ ಆಯುರ್ವೇದಃ ವಿಜ್ಞಾನಂ ತಂತ್ರಜ್ಞಾನಂ ಇತ್ಯಾದಿಷು ಅನೇಕೇಷು ಕ್ಷೇತ್ರೇಷು ದ್ವಯೋಃ ದೇಶಯೋಃ ಮಧ್ಯೆ ಅನೇಕಾಃ ಸಂಧಯಃ ಹಸ್ತಾಕ್ಷರಿತಾಃ. ಕರ ಅಪರಾಧಾನಾಂ ಧನಶೋಧನಸ್ಯ ಆತಂಕ ವಿತ್ತಪೋಷಣಸ್ಯ ಚ ನಿವಾರಣಾರ್ಥಂ ಅಪಿ ರಾಷ್ಟ್ರದ್ವಯೇನ ಜ್ಞಾಪನಪತ್ರೇಷು ಹಸ್ತಾಕ್ಷರಂ ಜಾತಂ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣ ಜಾರ್ಜಿಯಾ ಮೆಲೋನಿ ಇತ್ಯನೆಯ ಸಹ ರೋಮ್ ನಗರೆ ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಉಕ್ತಂ ಯತ್ ಉಭೌ ದೇಶೌ ನೌಕಾವಹನ ಕ್ಷೇತ್ರೇಷು ನೌಕಾಪತ್ತನಾನಾಂ ಆಧುನಿಕೀಕರಣೆ ರಸದ ಕ್ಷೇತ್ರೆ ನೀರ ಅರ್ಥವ್ಯವಸ್ಥಾಯಾಂಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ.
2: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं. हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है. मैरिटाइम पावर्स के रूप में भारत और इटली के बीच करीबी सहयोग स्वाभाविक है. हम मिलकर शिपिंग पोर्ट्स मॉडर्नाइजेशन लॉजिस्टिक और ब्लू इकोनॉमी पर काम करेंगे.
1: ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯಶಾವದತ್ ಯತ್ ಭಾರತ ಇಟಲಿ ದೇಶಯೋ ಸಂಬಂಧಃ ವಿಶೇಷ ಸಾಮರಿಕ ಸಹಭಾಗಿತ್ವ ರೂಪೇಣ ವರ್ಧಮಾನಃ ಅಸ್ತಿ ಅಪಿ ಚ ಉಭೌ ದೇಶೌ ಉನ್ನತ ನಿರ್ಮಾಣಸ್ಯ ಆಧಾರಭೂತ ಸಂರಚನಾಯಃ ಊರ್ಜಾಯಾಃ ಅರ್ಥವ್ಯವಸ್ಥಾಯಾಃ ರಕ್ಷಾಯಾಃ ಚ ಕ್ಷೇತ್ರೇಷು ಪರಿಶ್ರಮೇಣ ಕಾರ್ಯಂ ಕುರ್ವಂತೌ ಸ್ತಃ. ಭಾರತಂ ಇಟಲಿ ಚ ಸಾಂಸ್ಕೃತಿಕ ವಿನಿಮಯಂ ಪ್ರವರ್ಧಯಿತುಂ ಪ್ರಾಚೀನ ಸಭ್ಯತಾನಾಂ ಮಧ್ಯೆ ಸಂವಾದಂ ಸುದೃಢಂ ಕರ್ತುಂಚ ದ್ವಿಸಹಸ್ರಾಬ್ದಸ್ಯ ಸಪ್ತವಿಂಶತಿತಮಂ ವರ್ಷಂ ಸಂಸ್ಕೃತೇಃ ಪರ್ಯಟನಚ ವರ್ಷರೂಪೇಣ ಆಚರಿಷ್ಯತಃ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯನೆಯ ಉಕ್ತಂ ಯತ್ ಏಷಃ ಉಪಕ್ರಮಃ ದ್ವಯೋಃ ದೇಶಯೋಃ ಮಧ್ಯೆ ಪರಸ್ಪರಂ ಅವಗಮನಂ ಗಭೀರಂ ಕರ್ತುಂ ಸಾಂಸ್ಕೃತಿಕ ಕೂಟನೀತಿಂಚ ಅಧಿಕಂ ಸುದೃಢಂ ಕರ್ತುಂ ಸಹಾಯಂ ಕರಿಷ್ಯತಿ. ಸಾ ಅವದತ್ ದೇಶಯೋಃ ಮಧ್ಯೆ ಸುದೃಢತರ ಸಂಬಂಧಃ ನ ಕೇವಲಂ ರಾಜನೈತಿಕ ಆರ್ಥಿಕ ಸಂಬಂಧೈಃ ಅಪಿತು ಜನಾನಾಂ ಸಮಾಜಾನಾಂಚ ಮಧ್ಯೆ ಸಂಪರ್ಕಸ್ಯ ಮಾಧ್ಯಮೇನ ಅಪಿ ಮಾಪಿತಾಃ ಭವಂತಿ. ಪ್ರಧಾನಮಂತ್ರಿಣೆ ಶ್ರೀ ನರೇಂದ್ರ ಮೋದಿನೆ ಇಟಲಿ ದೇಶಸ್ಯ ರೋಮ್ ನಗರೆ ಖಾದ್ಯ ಕೃಷಿ ಸಂಘಟನೆನ ಪ್ರತಿಷ್ಠಿತಂ ಎಗ್ರಿಕೋಲಾ ಪದಕಂ ಪ್ರದತ್ತಂ. ಪುರಸ್ಕಾರಂ ಪ್ರಾಪ್ಯ ಶ್ರೀ ಮೋದಿ ಭಾರತಸ್ಯ ಕೋಟಿ ಕೋಟಿ ಕೃಷಕಾಣಾಂ ಪಶುಪಾಲಕಾನಾಂ ಮತ್ಸ್ಯಪಾಲಕಾನಾಂ ಕೃಷಿ ವೈಜ್ಞಾನಿಕಾನಾಂ ಶ್ರಮಿಕಾಣಾಂಚ ಕೃತೆ ಏತತ್ ಸಮ್ಮಾನಂ ಸಮರ್ಪಿತವಾನ್. ಪದಕಮಿದಂ ಖಾದ್ಯ ಕೃಷಿ ಸಂಘಟನಸ್ಯ ಮಹಾನಿದೇಶಕೇನ ಪ್ರದತ್ತಂ. ಗೃಹಮಂತ್ರಿ ಅಮಿತ್ ಶಾಹ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ತಥಾ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಪ್ರಧಾನಮಂತ್ರಿಣ ಕೃತೆ ಎಗ್ರಿಕೋಲಾ ಪದಕಂ ಪ್ರಾಪ್ತ್ಯರ್ಥಂ ಅಭಿನಂದನಂ ಕೃತವಂತಃ. ಗೃಹಮಂತ್ರಿ ಅಮಿತ್ ಶಾಹ ಅವದತ್ ಯತ್ ಭಾರತಂ ಕೃಷಿ ಕ್ಷೇತ್ರೆ ವೈಶ್ವಿಕ ನೇತೃತ್ವೇನ ಉದ್ಭೂತಮಸ್ತಿ ತಥಾ ಚ ದೇಶಸ್ಯ ಕೃಷಿ ಪ್ರತಿರೂಪಂ ಸಮಗ್ರ ವಿಶ್ವಸ್ಯ ಕೃತೆ ಏಕಂ ಮಾನದಂಡಂ ಸ್ಥಾಪಯತಿ. ಪಶ್ಚಿಮ ಬಂಗಾಳ ರಾಜ್ಯೆ ದಕ್ಷಿಣ ಚತುರ್ವಿಂಶತಿ ಪರಗಣ ಮಂಡಲಸ್ಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರೆ ಪುನರ್ ಮತದಾನಂ ಅಧುನಾ ಸಪ್ತವಾದನತಃ ಆರಭ್ಯತೆ ಯದ್ಧಿ ಸಾಯಂ ಷಡ್ವಾದನೆ ಸಮಾಪ್ತಂ ಭವಿಷ್ಯತಿ. ಆಹತ್ಯ ಷಡ್ ಪ್ರತ್ಯಾಶಿನಃ ಸೌಭಾಗ್ಯಸ್ಯ ಪರೀಕ್ಷಾಂ ಕುರುವಂತಿ ಯೇಷು ದ್ವೌ ನಿರ್ದಲೀಯೌ ಅಪಿ ಸ್ತಃ. ಭಾರತೀಯ ಋತುವಿಜ್ಞಾನ ವಿಭಾಗೇನ ರಕ್ತವರ್ಣೀಯ ಸಂಚೇತನ ಪ್ರಖ್ಯಾಪಿತ ಯತ್ ಉತ್ತರ ಪ್ರದೇಶಸ್ಯ ಮಧ್ಯಪ್ರದೇಶಸ್ಯ ವಿದರ್ಭಸ್ಯ ಚ ಭಾಗೇಷು

ಆಗಾಮಿ ದಿನತ್ರಯಂ ಯಾವತ್ ತಾಪ ತರಂಗತಃ ತೀವ್ರ ತಾಪ ತರಂಗಸ್ಯ ಸ್ಥಿತಿಃ ಭವತಿ ವಿಭಾಗೇನ ಅನುಮಾನಿತಂ ಯತ್ ಹರಿಯಾಣ ಚಂಡೀಗಢ ದಿಲ್ಲಿ ಪಂಜಾಬ್ ಬಿಹಾರ ಛತ್ತೀಸ್ಗಢ ತಟೀಯ ಆಂಧ್ರಪ್ರದೇಶ ಹಿಮಾಚಲ ಪ್ರದೇಶ ಒಡಿಶಾ ರಾಜಸ್ಥಾನ ತೆಲಂಗಾಣ ಉತ್ತರಾಖಂಡೇ ಚ ಏತಾದೃಶಾಃ ಏವ ಪರಿಸ್ಥಿತಯಃ ಸಂಭವಂತಿ. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಗತರಾತ್ರೌ ಕೋಲ್ಕತ್ತಾ ನೈಟ್ ರೈಡರ್ಸ್ ದಲೇನ ಮುಂಬೈ ಇಂಡಿಯನ್ಸ್ ದಲಂ ಚತುಸ್ತೋಬಕೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ಗುಜರಾತ್ ಟೈಟನ್ಸ್ ದಲಂ ಅಹಮದಾಬಾದ್ ನಗರೆ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
4: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1 ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು

0: ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ್ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ, ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ

ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1ರಂದು ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು. ನಾನು ನಿಮ್ಮ ಆರ್ಜೆ ಸ್ವಾತಿ. ಮೊದಲ ಭಾವಗೀತೆ ಮೂಡಿ ಬರ್ತದೆ, ಕೇಳಿ ಎಂಜಾಯ್ ಮಾಡಿ.

ನಲ್ಬೆಳಗು ಕನ್ನಡ ಕಾಮನಬಿಲ್ಲು ಬಾನುಲಿ ಸಾರಥಿ ಸ್ವಾತಿ ಅವರಿಗೆ ಗುರುವಾರ ಬೆಳಗಿನ ಶುಭ ಸುಪ್ರಭಾತ. ಇಂದಿನ ನಾದಾರ್ಚನೆಯಲ್ಲಿ ಮೂಡಿಬಂದ ಗೀತೆಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಕುರಿತು ನೀವು ನೀಡಿದ ಮಾಹಿತಿ ಮನಕ್ಕೆ ಮುದ ನೀಡಿತು. ಹಾಗೆಯೇ ಕನ್ನಡ ರತ್ನ ಭಂಡಾರದ ಧ್ವನಿ ಬೆಳಕಿನ ಕಾರ್ಯಕ್ರಮದಲ್ಲಿ ಧ್ವನಿ ಖ್ಯಾತ ಸಾಹಿತಿ ಅಧ್ಯಾಪಕ ಎಸ್ ವಿ ರಂಗಣ್ಣ ಅವರ ವೃತ್ತಿ ಜೀವನದ ಅನುಭವ, ಗುರುಗಳಾದ ಎರ್ ಕೃಷ್ಣಶಾಸ್ತ್ರಿಗಳ ಬಗ್ಗೆ ಆಡಿದ ಮಾತು ಕೂಡ ತುಂಬಾನೇ ಮನಸ್ಸಿಗೆ ಚಿಂತನೆ ಹಚ್ಚುವಂತೆ ಮಾಡ್ತು ಅಂತ ಹೇಳ್ತಾ ಇರೋದು ಶ್ರೋತೃ ಮಿತ್ರ ನೀಲ ರಾಮಮೂರ್ತಿ ಅವರು. ಹಾಗೆಯೇ ಸುಧಾ, ಶ್ರೀಮತಿ ಸುಧಾ ಅವರು ವಿಜಯನಗರ ಬೆಂಗಳೂರಿನಿಂದ. ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭಾಶಯಗಳು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿದ್ದಾರೆ ಕಿಷ್ಕಿಂಧಾ ನಗರ ಗಂಗಾವತಿ ಈರಣ್ಣ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ರೆ, ಕಿಶನ್ ರೋಷನ್, ಶುಭಾರಾಣಿ, ಹನುಮಂತೇಗೌಡ ಆಡಳಿ ತಾಲೂಕು ಅವರು ಕೂಡ ಸಂದೇಶ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸಮಯ 7:32 ಆಯಿತು. 7:35 ಸರಿಯಾಗಿ ಕನ್ನಡ ವಾರ್ತೆ ಪ್ರಸಾರವಾಗುತ್ತೆ. ಅದಾದ ಮೇಲೆ ಭಾವಸ್ಪಂದನ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
5: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1-800-118-430 ಅಥವಾ 1-5-101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
4: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

0: ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು: ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟ್ರಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟ್ರಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ಅವರು ಸ್ಪಷ್ಟಪಡಿಸಿದರು.
2: ಪಿಚ್ಚೆ ಲಗ್ಭಗ ಸಾಡೆ ತೀನ್ ವರ್ಷೋ ಮೇ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೇ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯೇ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ, ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಘೋಷಣಾ ಕರ್ ರಹೆ ಹೈ.
1: ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು, ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಈ

0: ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿ ಅವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. June 21 ನಡೆಯಲಿರುವ ನೀಟ್ UG 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರು ಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಆರಂಭವಾಗಿದ್ದು ಸಂಜೆ 6 ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶಿವಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶಂಭುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ IPL ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ವಿಕೆಟ್ಗಳಿಂದ ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ವಿಕೆಟ್ಗಳು ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ವಿಕೆಟ್ ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. IPL T20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಮ್ಯಾಜಿಕಲ್ ಯುವರ್ಸ್, ಮ್ಯೂಸಿಕಲ್ ಯುವರ್ಸ್ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ನೀವು ಕೇಳಬಹುದು. ಮುಂದಿನ ಗೀತೆ ಮೂಡಿ ಬರ್ತಿದೆ. ಶಾಶ್ವತಿ ಮಂಜುನಾಥ್ ಅವರು ಈ ಗೀತೆಯನ್ನು ಹಾಡಿದರೆ ಮಂಜಪ್ಪ ಶೆಟ್ಟಿ ಅವರ ಸಾಹಿತ್ಯ, ಉಪಾಸನಾ ಮೋಹನ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಾಕಷ್ಟು ಜನ ಕೇಳುಗರು ಪ್ರೀತಿಯಿಂದ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಬೆಳಗಿನ ಶುಭೋದಯ ಸ್ವಾತಿ ಮೇಡಮ್, ಕಾಫಿ ಆಯ್ತಾ, ಭಾವಗೀತೆಗಳು ತುಂಬ ಚೆನ್ನಾಗಿದೆ ಅಂತಿರೋದು ಸುಧಾ ಬೂದಿಹಾಲ್ನಿಂದ. ಇವತ್ತು ಇಂಟರಾಷ್ಟ್ರೀಯ ಟೀ ಡೇ, ನೀವು ಕುಡಿದ್ರಾ ಅಂತ ಕೇಳ್ತಿರೋದು ಯಾರಿದು? ಹರೀಶ್ ಕುಮಾರ್ ಸ್ವರ್ಣ, ಹರೀಶ್ ಕುಮಾರ್ ಜೆ ಪಿ ನಗರ್ ಬೆಂಗಳೂರಿನಿಂದ. ಬೆಳಗಿನ ಶುಭೋದಯ ಎಫ್ ಎಂ ರೈನ್ಬೋ ಅಂತಿರೋದು ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಪ್ರೀತಿಯ ನಿರೂಪಕರಿಗೆ ಶುಭ ಮುಂಜಾನೆ ಅಂತಿರೋದು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಸಮಯ 7:53 ಆಯಿತು. ಭಾವಸ್ಪಂದನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಹತ್ರ ಬಂದಾಯಿತು. ಕೊನೆಯ ಭಾವಗೀತೆ ಮೂಡಿ ಬರ್ತಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲತಿ ಶರ್ಮಾ, ದಿವ್ಯಾ ರಾಘವನ್ ಅವರ ಧ್ವನಿಯಲ್ಲಿ, ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ, ಸಿ ಅಶ್ವಥ್ರವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು ಮ್ಯಾಜಿಕಲಿ ಯುವರ್ಸ್ ಮ್ಯೂಸಿಕಲಿ ಯುವರ್ಸ್. ಸಮಯ 8:30. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಸ್ ಟಿ ಸುದರ್ಶನ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು.
4: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ. ಅದು ನಿಮ್ಮ ಫೋನಲ್ಲಿ ಇದೆ, ಬ್ಯಾಂಕ್ ಅಕೌಂಟಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. At the same time, we also got vaccines during COVID. We get forecast on a daily basis. We launch rockets. All of them require computing. For that, our regular computers are not good enough. We need computers that are hundreds and thousand times more powerful than that. And we call them supercomputers. Such computers are being developed in India by SIDAC. And we have been doing it since 1988. And these computers are so powerful that we are able to predict, for example, how much electricity is being generated and consumed, how do we balance it so that there is no power cut, there is no tripping because of demand supply inconsistency. Like this, there are many reasons why we need supercomputers. Today, artificial intelligence, people are talking about it. The AI requires lot of training, lot of inferencing engines. They need supercomputers. We are looking at new way of computing called quantum computing. Again, a different type of computing capability is needed. So all these computing technologies at scale in a very big way, they make supercomputing possible. And at SIDAC Bangalore, we work on various kind of supercomputers using technologies like traditional CPUs, GPUs for artificial intelligence and machine learning, QPUs for quantum computing. All of them are being done today by SIDAC at Bangalore with a number of academic, industry and professional collaborators. And it is a pleasure to share some of these details with all of you so that you can contribute in this journey of developing new capabilities, making our Bharata Desa Atmanirbhar and possibly the inspiring Vishwaguru which people will follow us, work with us, collaborate with us. We have today at Bangalore the world's largest chip design infrastructure called EDA Tool Grid that is utilized by more than 400 institutions, including startup MSME, to design various chips to take India forward. Similarly, we are setting up a 108-qubit quantum computer at Bangalore to take quantum computing to the next level in the country. We are setting up India's largest high-performance computing data center at Bangalore. All these high-performance compute and technology need protection. We all know cyber security is a very, very important aspect. So we strongly contribute to cyber security through awareness programs, through an infrastructure that we have today, which provides certain internet enabling services like DNS. The cyber security is also critical for certain infrastructure like power, water, energy, and similar critical infrastructure.

0: ಅಂಡ್ ಟು ಎಕ್ಸ್ಪ್ಲೈನ್ ವಾಟ್ ವಿ ಡೂ ಥ್ರೂ ದಿಸ್ ಪ್ರೋಗ್ರಾಮ್ ತಂತ್ರಜ್ಞಾನ ತರಂಗ ಸೀಡಕ್ ಜೊತೆ. ವೆರಿ ಹ್ಯಾಪಿ ಟು ಬಿ ಸ್ಪೀಕಿಂಗ್ ಟು ಆಲ್ ಆಫ್ ಯು. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಫೀಡ್ಬ್ಯಾಕ್ ಅಂಡ್ ಎನಿ ಕ್ವೆಶ್ಚನ್ಸ್ ವಿಚ್ ವಿಲ್ ಟೇಕ್ ಇಟ್ ಅಪ್ ಅಂಡ್ ಆನ್ಸರ್ ಇನ್ ಸಬ್ಸಿಕ್ವೆಂಟ್ ಎಪಿಸೋಡ್ಸ್. ತಂತ್ರಜ್ಞಾನ ತರಂಗ ಸೀಡಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಧನ್ಯವಾದಗಳು.
1: ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸಿದವರು ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು.
2: ಆತ್ಮೀಯ ಕೇಳುಗರೆ, ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರ ಮಾತುಗಳನ್ನು ಕೇಳಿದ್ರಲ್ಲ. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ವಿಶ್ವದ ಅತಿದೊಡ್ಡ ಇಡಿಎ ಟೂಲ್ ಗ್ರಿಡ್ ಹಾಗೂ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಹೊಂದಿದೆ ಸಿಡ್ಯಾಕ್ ಬೆಂಗಳೂರು. ಈ ವರ್ಷ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಸ್ಥಾಪಿಸಲಿದೆ. ಐಒಟಿ ಅಪ್ಲಿಕೇಶನ್ ಅಭಿವೃದ್ಧಿಗಾಗಿ ಬಳಸುವ ಹಲವಾರು ಐಒಟಿ ವ್ಯವಸ್ಥೆಯನ್ನು ಹೊಂದಿದೆ. ಈಗಾಗಲೇ ಸಾರ್ವಜನಿಕರ ಬಳಕೆಗೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಸಿಗ್ನೇಚರ್ಗಳು, ಡೊಮೈನ್ ನೇಮ್ ಸೆಕ್ಯೂರಿಟಿ PQC ಇವೆಲ್ಲವನ್ನ ನೀಡಿದೆ. ಸೌಮ್ಯ ಸ್ವಲೀನತೆ ಮಕ್ಕಳು, ವಿಶೇಷ ಚೇತನ ಮಕ್ಕಳಿಗಾಗಿ ಶಾಲೆಗಳಲ್ಲಿ ಬಳಸಬಹುದಾದ ಈ ಸಾಧ್ಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸೋದಿಕ್ಕೆ ಮಾನಸ್ ಎಂಬ ನಿರ್ದಿಷ್ಟ ಮಾಡ್ಯೂಲ್ಗಳನ್ನು ತಯಾರಿಸಿದೆ. ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನು ಸಿಡ್ಯಾಕ್ ಬೆಂಗಳೂರು ನೀಡಲಿದೆ. ನಿಮ್ಮ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸಿಡ್ಯಾಕ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳನ್ನು ನಿಮಗೆ ತಿಳಿಸೋದಿಕ್ಕೆ ನಿರ್ಧರಿಸಿ ಈ ಕಾರ್ಯಕ್ರಮ ಸರಣಿಯನ್ನು ನಿಮಗಾಗಿ ತಂದಿದೆ ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿವೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
5: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತು ಮೇ 21 ಇಂಟರ್ನ್ಯಾಷನಲ್ ಟೀ ಡೇನ ಸೆಲೆಬ್ರೇಟ್ ಮಾಡ್ತಾರಂತೆ, ಅಂತಾರಾಷ್ಟ್ರೀಯ ಚಹಾ ದಿನ. ಸೊ ನೀವು ಟೀ ಕುಡಿತೀರಾ? ಟೀ ಇಷ್ಟನಾ? ಕಾಫಿ ಇಷ್ಟನಾ? ಯಾಕೆ ಟೀ ಇಷ್ಟ? ಅದರಲ್ಲೂ ಈ ಟೀ ಅಂದರೆ ಸುಮ್ಮನೆ ಅಲ್ಲ, ಅದರಲ್ಲಿ ತರಹವಾದ ವಿಧ ವಿಧವಾದ ವೆರೈಟೀಸ್ಗಳಿರುತ್ತೆ. ಸೊ ನಿಮಗೆ ಯಾವ ಟೀ ಇಷ್ಟ? ಗ್ರೀನ್ ಟೀ ಇಷ್ಟನಾ? ಮಸಾಲೆ ಟೀ ಇಷ್ಟನಾ? ಪ್ಲೈನ್ ಬ್ಲ್ಯಾಕ್ ಟೀ ಇಷ್ಟನಾ? ಯಾವ ಟೀ ಇಷ್ಟ? ಯಾಕೆ ಇಷ್ಟ? ಈ ಟೀ ಡೇ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಇವತ್ತಿನ ಹಲೋ ಕರ್ನಾಟಕದಲ್ಲಿ ಮಾತಾಡೋಣ. ನಿಮಗೆ ಯಾವ ಟೀ ಇಷ್ಟ ಬೇಗ ಬೇಗ ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಟೀ ಕುಡಿದು ಮನಸ್ಸಿಗೆ ಖುಷಿಯಾಗಿರುತ್ತೆ ಅಂತ ಗೊತ್ತು. ಆ ಮನಸ್ಸನ್ನು ಇನ್ನಷ್ಟು ಖುಷಿಗೊಳಿಸೋದಕ್ಕೆ ಈ ಸಾಂಗ್ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಹಾಗೆಲ್ಲ ಹಾಡನ್ನಂತೂ ಕೇಳೋದಕ್ ಬಿಡೋದಕ್ ಆಗೋದೇ ಇಲ್ಲ ಮೇಡಮ್ ಅಂತಿರೋದು ನಾಗರತ್ನ ಅವರು ರಾಜಾಜಿನಗರದಿಂದ. ಸೊ ಇವತ್ತು ಟೀ ಡೇ, ಚಹಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಟೀನಲ್ಲಿ ಎಷ್ಟೊಂದು ವೆರೈಟಿ ಇರುತ್ತೆ ಗೊತ್ತಾ? ಗಿಡಮೂಲಿಕೆಗಳನ್ನು ಹಾಕಿ ಟೀ ಮಾಡ್ತಾರೆ, ಮಸಾಲೆ ಹಾಕಿ ಟೀ ಮಾಡ್ತಾರೆ, ಹಾಗೆಯೇ ಈ ಪ್ಲೈನ್ ಟೀ ಅಥವಾ ಲೆಮನ್ ಟೀಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ, ಹಾಲು ಅಥವಾ ನೀರಲ್ಲಿ ಕೂಡ ಟೀ ಮಾಡಿಕೊಂಡು ಕುಡಿತಾರೆ. ಸಾಕಷ್ಟು ತರತರಹವಾದ ಟೀಯನ್ನು ಜನ ಕುಡಿತಾರೆ. ಹಾಗಾದರೆ ಈ ಟೀ ಯಾವಾಗಿಂದ ಶುರುವಾಯಿತು, ಇದರ ಇತಿಹಾಸ ಏನು ಅಂತ ನೀವು ಯೋಚನೆ ಮಾಡೋದಾದರೆ, ಅಂತಾರಾಷ್ಟ್ರೀಯ ಚಹಾ ದಿನ ಅಂತ ಹೇಳಿ ಪ್ರಪಂಚದಾದ್ಯಂತ ಎಲ್ಲ ಕಡೆ ಆಚರಿಸ್ತಾರಂತೆ. ಎಷ್ಟೋ ಜನಕ್ಕೆ ಎದ್ದ ತಕ್ಷಣ ಟೀ ಕುಡಿದೇ ಇದ್ದರೆ ಅವರ ದಿನಚರಿನೇ ಶುರುವಾಗೋದಿಲ್ಲ, ಫುಲ್ ಬ್ಲ್ಯಾಂಕ್ ಆಗೋಗ್ಬಿಡುತ್ತೆ, ತಲೆನೋವು ಶುರುವಾಗುತ್ತೆ. ಎಷ್ಟೋ ಸಲ ನೈಟ್ ಡ್ರೈವ್ ಮಾಡೋರು ಕೂಡ ಟೀ ಕುಡ್ಕೊಂಡು ನಿದ್ದೆ ಬರಲ್ಲಪ್ಪ, ಟೀ ಬೇಕು ನಮಗೆ ಅಂತ ಹೇಳೋರು ಇರ್ತಾರೆ. ಅಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಟೀಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈ ಚಹಾವನ್ನು ಅಥವಾ ಟೀಯನ್ನು ಕ್ಯಾಮ್ಲಿಯಾ ಸಿನೆನ್ಸಿಸ್ ಅನ್ನುವಂತಹ ಒಂದು ಸಸ್ಯದ ಎಲೆಯಿಂದ ತಯಾರಿಸ್ತಾರಂತೆ. ಇನ್ನು ಇದರ ಹಿಸ್ಟ್ರಿ ಏನು ಅಂತ ಯೋಚನೆ ಮಾಡೋದಾದರೆ, ಈ ಚಹಾ ಅಥವಾ ಟೀ ಏನಿದೆ ಅದು ಚೀನಾಕ್ಕೆ ಒಂದು ಸರಿಸುಮಾರು 5 ವರ್ಷಗಳ ಹಿಂದೆನೆ ಬಂದಿತ್ತಂತೆ. ಅಲ್ಲಿ ದಂತೆ ಕತೆ ಏನು ಅಂತ ಅಂದರೆ, ಚೀನಾದ ಚಕ್ರವರ್ತಿ ಶನ್ ನುಂಗ್ ಆಕಸ್ಮಿಕವಾಗಿ ಚಹಾ ಗಿಡದ ಎದುರು ಹೋಗ್ತಾ ಇದ್ರಂತೆ ತನ್ನ ಸೈನಿಕರೊಂದಿಗೆ. ಯಾಕೋ ಬಾಯರ್ಕೆ ಆಯಿತು, ಮರದ ಕೆಳಗೆ ಆಶ್ರಯ ಪಡೆದು ನೀರನ್ನು ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ನೀರನ್ನು ಕುದಿಸೋ ಪ್ರಕ್ರಿಯೆಯಲ್ಲಿದ್ದಾಗ ಆಕಸ್ಮಿಕವಾಗಿ ಗಾಳಿ ಬೀಸಿ ಚಹಾ ಎಲೆಗಳು ಕುದಿತಾ ಇರೋ ನೀರಿಗೆ ಬಂದ್ಬಿತ್ತಂತೆ. ಆಗ ಚಹಾದ ಅನ್ವೇಷಣೆ ಆಯಿತು ಅಂತ ಹೇಳಿ ಅವರಲ್ಲೊಂದು ಪುಟಾಣಿ ಕತೆ. ನೋಡಿ, ಹೇಗೆಲ್ಲ ನಮಗೆ ಆ ಒಂದು ಚಹಾದ ಎಲೆಗಳು ಸಿಕ್ಕಿದೆ, ಅಲ್ಲಿಂದ ನಮ್ಮ ದೇಶಕ್ಕೆ ಯಾವಾಗ ಬಂತು, ಏನು ಕತೆ, ಅದರ ಹಿಸ್ಟ್ರಿ ಏನು, ಎಲ್ಲ ಮಾತಾಡೋಣ ಈ ಒಂದು ಗೀತೆಯ ನಂತರ.

0: ಸಾರಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಹಲೋ, ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಚಹಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಚೀನಾದಲ್ಲಿ 5,000 ವರ್ಷಗಳ ಹಿಂದಿನ ಇತಿಹಾಸದಿಂದ ಗಮನಿಸಿದಾಗ 17 ಶತಮಾನದವರೆಗೆ ಅದರ ಔಷಧಿ ಗುಣಗಳಿಗೋಸ್ಕರ ಆರಂಭದಲ್ಲಿ ಶುರುವಾಯ್ತಂತೆ. ಹಾಗೆಯೇ ಅದಾದ ನಂತರ ಯುನೈಟೆಡ್ ಕಿಂಗ್ಡಮ್ಗೂ ಕೂಡ ತನ್ನ ದಾರಿಯನ್ನು ಕಂಡುಕೊಂಡಿದೆ ಅಂತ ಹೇಳ್ತಾರೆ. ಇನ್ನು ಈ ಚಹಾ ದಿನವನ್ನು ಯಾಕೆ ಆಚರಿಸ್ತಾರೆ ಅಂತ ಅಂದರೆ, ಈ ಚಹಾವನ್ ಅಂತ ಅಥವಾ ಟೀ ಅನ್ನೋದು ಸಾಂಸ್ಕೃತಿಕವಾಗಿ ಮೂಲಾಧಾರವಾಗಿ ವಿಕಸನಗೊಂಡಿದೆ. ಹಾಗೆಯೇ ತನ್ನ ಪ್ರಭಾವವನ್ನು ಜಾಗತಿಕ ಮಟ್ಟದಲ್ಲಿ ಕೂಡ ಇದು ವಿಸ್ತರಿಸಿಕೊಂಡಿದೆ. ಇನ್ನು ಜನಪ್ರಿಯ ಪಾನೀಯವಾಗಿ ಕೂಡ ಜನರು ಅದನ್ನು ಸೇವಿಸ್ತಾರೆ. ಹಾಗೆಯೇ ಬರೀ ಪಾನೀಯ ಮಾತ್ರ ಅಲ್ಲದೆ ಔಷಧೀಯ ಗುಣಗಳಿಗೋಸ್ಕರ ಕೂಡ ಅದನ್ನು ವಿಶೇಷವಾಗಿ ಅವರು ಸ್ವೀಕರಿಸ್ತಾರೆ. ಇನ್ನು ಸಂಸ್ಕೃತಿಗಳಲ್ಲಿ ಮಹತ್ವದ ಅಂಶವಾಗಿಯೂ ಕೂಡ ಇದು ಕಾರ್ಯನಿರ್ವಹಿಸುತ್ತೆ. ಹಾಗೆಯೇ ಭಾರತದಲ್ಲಿ ಪ್ರಮುಖ ಚಹಾ ಉತ್ಪಾದನಾ ಪ್ರದೇಶಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ಸಿಕ್ಕಿಂ, ಹಾಗೆಯೇ ಕರ್ನಾಟಕವನ್ನು ಕೂಡ ಇದು ಒಳಗೊಂಡಿದೆ. ಇನ್ನು ಈ ಚಹಾ ಅನ್ನೋದು ಎಷ್ಟೋ ಜನಕ್ಕೆ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ಜನ ಟೀ ಸ್ಟಾಲ್ ಹಾಕ್ಕೊಂಡು ರೋಡ್ ಸೈಡಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಅಲ್ಲಿ ಸಣ್ಣ ಪುಟ್ಟ ಉದ್ಯೋಗವನ್ನು ಈ ಟೀ ಒಂದು ಮಾಡಿಕೊಡೋದ್ರಿಂದ ಶುರು ಮಾಡ್ತಾರೆ. ಎಷ್ಟೋ ಜನಕ್ಕೆ ಅದು 3 ಹೊತ್ತಿನ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ಟೀ ಅಂತಾರಾಷ್ಟ್ರೀಯ ಟೀ ಡೇ ಅಥವಾ ಚಹಾ ದಿನವನ್ನು

ನೀವು ಕೂಡ ಆಚರಿಸಿ, ಚೆನ್ನಾಗಿ ಟೀ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ನೆಚ್ಚಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಜೊತೆಯಾಗ್ತೀನಿ. ನಾನು ನಿಮ್ಮ ಆರ್ ಜೆ ಸ್ವಾತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
1: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
6: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
7: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಚೇಂಜ್ ಇದೆ. ಏನಪ್ಪ ಅದು ಅಂತ ಅಂದರೆ, ಪ್ರತಿದಿನ ನೀವು ನಿಮ್ಮ ಇಷ್ಟದ ಹಾಡಿಗಾಗಿ ಅದನ್ನು ಬರೆದು ರಿಕ್ವೆಸ್ಟ್ ಮಾಡ್ತೀರಾ, ಹೌದಾ? ಆದರೆ ಆ ಹಾಡು ನಿಮಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಇಷ್ಟ ಆಗಿರುತ್ತೆ. ಒಂದು ಅದರ ಲಿರಿಕ್ಸ್ ಇಷ್ಟ ಆಗಿರುತ್ತೆ, ಅದರ ಟ್ಯೂನ್ ಇಷ್ಟ ಆಗಿರುತ್ತೆ, ಅಥವಾ ಆ ಹಾಡು ಬಂದಾಗ ನಿಮ್ಗೆ ಯಾವುದೋ ನಿಮ್ಮ ಜೀವನದ ಘಟನೆ ನೆನಪಾಗತ್ತೆ. ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಿಮಗೆ ಆ ಹಾಡು ಯಾಕೆ ಇಷ್ಟ ಅಂತ ಹೇಳಿದ್ರೆ ನಾನು ನಿಮ್ಮ ಇಷ್ಟದ ಹಾಡನ್ನು ಖಂಡಿತವಾಗಿಯೂ ಪ್ಲೇ ಮಾಡ್ತೀನಿ. ಸೊ ವಿತ್ ರೀಸನ್ ಆ ಹಾಡನ್ನು ಯಾಕೆ ಕೇಳ್ತಾ ಇದ್ದೀರಾ, ಆ ಹಾಡು ಯಾಕೆ ಇಷ್ಟ ಅಂತ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ, ಕೊಡಗಿನ ಕಾವೇರಿ ಚಿತ್ರದಿಂದ. ಚಿತ್ರಾರವರ ಧ್ವನಿಯಲ್ಲಿ ಹಂಸಲೇಖಾರವರ ಸಾಹಿತ್ಯ ಹಾಗೂ ಸಂಗೀತ.

ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಹಾಡು ಯಾಕೆ ಇಷ್ಟ, ಆ ಹಾಡನ್ನು ಯಾಕೆ ಪ್ಲೇ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ಬರೆದು ಕಳಿಸಿ ಅಂತ ಕೇಳಿದೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ ಪನ್ನಗಟ್ಟಿ ಅನಂತಕುಮಾರ್ ಅವರು ನಮಗೆ ಯಾರಿವನು ಚಿತ್ರದಿಂದ ಕಾವೇರಿ ಏಕೆ ಉಡುವೆ ಈ ಹಾಡಿಷ್ಟ, ಯಾಕೆ ಅಂದರೆ ಒಂದು ಹೆಣ್ಣಿನ ಹೋಲಿಕೆ ರೂಪದಲ್ಲಿ ಈ ಹಾಡು ಮೂಡ್ ಬಂದಿದೆ, ಹಾಗಾಗಿ ಕೇಳೋದಕ್ಕೆ ತುಂಬ ಇಷ್ಟ ಆಗತ್ತೆ, ಅದಕ್ಕೋಸ್ಕರ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ನಾಗರತ್ನ ರಾಜಾಜಿನಗರದಿಂದ ಆಕಾಶ ದೀಪವು ನೀನು ನಿನ್ನನ್ನು ಕಂಡಾಗ ಒಂದು ಹಾಡನ್ನು ಪ್ರಸಾರ ಮಾಡಿ ಕೇಳ್ತಿದ್ದಾರೆ. ಯಾಕೆ ಅಂದರೆ ನಾನು ಇಷ್ಟಪಟ್ಟ ಯಾವುದು ನನ್ನ ಕೈಗೆ ಸಿಗದೆ ಹೋಗ್ತಾ ಇದೆ, ನನ್ನ ಆಸೆ ಎಲ್ಲ ಆಕಾಶ ದೀಪ ಆಗೋಗ್ಬಿಟ್ಟಿದೆ ಮೇಡಮ್, ಹಾಗಾಗಿ ಆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಮಹೇಶ್ ಅವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಬೆಳಗಾವಿಯಿಂದ ವಿನೋದ್ ಸವಿತಾ ವೇದ ಕುಟುಂಬದವರು ನಮಗೆ ಸಿಪಾಯಿ ಚಿತ್ರದ ಯಾರೇ ನಿನ್ನ ಮೆಚ್ಚಿದವನು ಮೇಘರಾಜನೇ ಸಾಂಗ್ ಪ್ಲೇ ಮಾಡಿ, ಯಾಕಂದರೆ ಅದರಲ್ಲಿ ಇರುವಂತಹ ಲಿರಿಕ್ಸ್ ತುಂಬ ಚೆನ್ನಾಗಿದೆ, ಹಂಸಲೇಖ ಅವರ ಟ್ಯೂನ್ ತುಂಬ ಚೆನ್ನಾಗಿದೆ, ಹಾಗಾಗಿ ಆ ಹಾಡು ನಮಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಸೊ ನೀವು ಕೂಡ ನಿಮ್ಮ ಇಷ್ಟದ ಹಾಡು ಯಾವ ಒಂದು ಕಾರಣಕ್ಕೋಸ್ಕರ ನಿಮಗೆ ಇಷ್ಟ ಅಂತ ಬೇಗ ಬೇಗ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಅಂತ ಹೇಳ್ತಾ ನೀವೇ ಕೇಳಿದ ನಿಮ್ಮ ಮೆಚ್ಚಿನ ಗೀತೆ ಸಖತ್ ಸಾಂಗ್ಸ್ನಲ್ಲಿ.

ಯಾರಾದರೂ ನಿಮಗೆ ಇಷ್ಟದ ಹಾಡು ಯಾವುದು, ಫೇವ್ರೇಟ್ ಹಾಡು ಯಾವುದು ಅಂತ ಕೇಳಿದ ತಕ್ಷಣ ನಾವು ಪಟ್ ಅಂತ ಹೇಳಿಬಿಡ್ತೀವಿ. ಆದರೆ ಅದು ಯಾಕಿಷ್ಟ ಅಂತ ಕೇಳಿದಾಗ ಒಂದು ನಿಮಿಷ ಯೋಚನೆ ಮಾಡ್ತೀವಿ ಅಲ್ವಾ, ಹೌದು ಯಾಕೆ ನಂಗೆ ಈ ಹಾಡು ಇಷ್ಟ, ಯಾಕೆ ನಾನು ಈ ಹಾಡನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದಾಗ ನಮಗೆ ಯಾವುದೋ ಒಂದು ಘಟನೆ ನೆನಪಾಗುತ್ತೆ ಅಥವಾ

ಯಾವುದೋ ಒಂದು ಆ ಹಾಡಿನ ತುಣುಕು ನೆನಪಾಗಬಹುದು. ಅದಕ್ಕೆ ಇವತ್ತು ಕೇಳಿದ್ದು, ಯಾಕೆ ಆ ಹಾಡನ್ನು ಕೇಳ್ತಾ ಇದ್ದೀರಾ ಅಂತ. ಸಾಕಷ್ಟು ಜನ ಅದರ ಹಿಂದಿನ ರೀಸನ್ ಕೂಡ ಚೆನ್ನಾಗಿ ಬರೆದು ಕಳಿಸಿದ್ದೀರಾ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತಿಲಿ ಆದಿತ್ಯ ಶಿವಲೀಲ ತಿಲಿ ಅವರು ಹೇಳ್ತಿದ್ದಾರೆ. ಆತ್ಮೀಯ ನಿರೂಪಕರಿಗೆ ನಮಸ್ಕಾರ. ನಮಗೆ ಈ ಗುಲಾಬಿಯು ನಿನಗಾಗಿ ಮುಳ್ಳಿನ ಗುಲಾಬಿ ಚಲನಚಿತ್ರದಿಂದ ಹಾಡು ಹಾಕಿ. ಯಾಕಂದರೆ ಪ್ರಿಯತಮನೊಬ್ಬ ತನ್ನ ಪ್ರಿಯಸಿಯ ಮೇಲಿರುವ ಗಾಢ ಪ್ರೀತಿ ಆರಾಧನೆ, ಅವಳಿಲ್ಲದೆ ಬದುಕಲಾರದ ತವಕವನ್ನು ವ್ಯಕ್ತಪಡಿಸೋ ರೊಮ್ಯಾಂಟಿಕ್ ಗೀತೆ ಅದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಹಾಡನ್ನು ಪ್ರೀತಿಯ ಸುಂದರ ಗುಲಾಬಿಗೆ ಹೋಲಿಸ್ತಾರೆ. ಅದಕ್ಕಾಗಿ ನಮಗೆ ಈ ಗೀತೆ ತುಂಬ ಇಷ್ಟ. ಪ್ಲೀಸ್ ಪ್ಲೇ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಜಿಮ್ಮಿ ಕಲ್ಲು ಚಿತ್ರದಿಂದ ತುತ್ತು ಅನ್ನ ತಿನ್ನೋಕೆ ಹಾಡನ್ನು ಹಾಕಿ ಮೇಡಮ್ ಅಂತ ಹೇಳ್ತಿರೋದು ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ. ಈ ಹಾಡು ಯಾಕೆ ಇಷ್ಟ ಆಗುತ್ತೆ ಅಂದರೆ, ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಎಂಬುದಾಗಿ, ಸರಳತೆ ಬದುಕು ನೆಮ್ಮದಿ ನೀಡುತ್ತೆ ಅನ್ನೋದು ಈ ಹಾಡಲ್ಲಿ ಅರ್ಥ ಇದೆ. ಜೀವನದ ಅರ್ಥವನ್ನು ಒಂದು ಹಾಡಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಇನ್ನು ಗುರುವಾರದ ಶುಭೋದಯ ಅಂತ ಹೇಳಿ, ನಮಸ್ಕಾರ ಸಂತೋಷ್ ದೂಪದಾಳ್, ನಮಗೂ ಕೂಡ ಒಂದು ಹಾಡು ಹಾಕಿ. ಓಂ ಚಿತ್ರದಿಂದ ಬ್ರಹ್ಮಾನಂದ ಓಂಕಾರ ಗೀತೆಯನ್ನು ಪ್ರಸಾರ ಮಾಡಿ, ಆಧ್ಯಾತ್ಮ ಲೋಕದಲ್ಲಿ ಹೋದ ಹಾಗೆ ಆಗತ್ತೆ. ಹಾಗೆ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಿದ್ದಾರೆ. ವಿಶಾಲ್ ಆನಂದ್ ಬೆಂಗಳೂರು ವೈಟ್ ಫೀಲ್ಡ್ನಿಂದ, ನಮಗೋಸ್ಕರ ಒಂದು ಹಾಡು ಹಾಕಿ ಮೇಡಮ್ ಅಂತ ಕೇಳ್ತಾ ಇದ್ರೆ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಗರಿ ಬೊಮ್ಮನಹಳ್ಳಿಯಿಂದ ಎ ಬಿ ರಾಜು ಅವರು, ರಸಿಕ ಚಲನಚಿತ್ರದಿಂದ ಅಂಬರವೇರಿ ಅಂಬರ ದಯವಿಟ್ಟು ಹಾಡನ್ನು ಪ್ರಸಾರ ಮಾಡಿ, ಯಾಕಂದರೆ ನನ್ನ ಮದುವೆ ಚಿತ್ರೀಕರಣದಲ್ಲಿ ವಿಡಿಯೋಗ್ರಾಫರ್ ನಮ್ಮ ತೋಟದಲ್ಲಿ ಉದಯಿಸುತ್ತಿರೋ ಸೂರ್ಯ ತೆಂಗಿನ ಮರ ಹೀಗೆ ಪ್ರಕೃತಿಯನ್ನು ಸೆರೆ ಹಿಡಿದು ಅದಕ್ಕೆ ಅಂಬರವೇರಿ ಹಾಡನ್ನು ಹಾಕಿದ್ರು. ಆ ಹಾಡನ್ನು ಕೇಳಿದಾಗೆಲ್ಲ ನನ್ನ ಮದುವೆಯ ಚಿತ್ರೀಕರಣ ಸಮಯ ನೆನಪಾಗುತ್ತೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಖಂಡಿತವಾಗಿಯೂ ನೀವು ಕೇಳಿರುವ ಎಲ್ಲ ಗೀತೆಯನ್ನು ಪ್ರಸಾರ ಮಾಡ್ತೀನಿ ಸಮಯದ ಪರಿಧಿಯಲ್ಲಿ ಅಂತ ಹೇಳ್ತಾ, ನೀವೇ ಕೇಳಿರುವ ನಿಮ್ಮ ಮೆಚ್ಚಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಸಾಕಷ್ಟು ಜನ ತಮ್ಮ ಪ್ರೀತಿಯ ಇಷ್ಟದ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದೀರಾ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಚಂದ್ರಶೇಖರ್ ನಾಯ್ಕ್ ಜೀವನ್ ಭೀಮಾ ನಗರದಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆಯೇ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಕೂಡ ಸಂದೇಶ ಕಳಿಸಿ ನಮಗೊಂದು ಹಾಡು ಹಾಕಿ ಮೇಡಮ್ ಅಂತಿದ್ರೆ, ಸುಭಾನ್ ಕೋರಿ ಹಂಪಸಾಗರದಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಹೇಳಿ ಶೈಲಾ ಹೊಸಕೆರೆ ಹಳ್ಳಿಯಿಂದ, ನನ್ನ ನೆಚ್ಚಿನ ಹಾಡು ಚೌಕ ಚಿತ್ರದಿಂದ ಅಪ್ಪ ಐ ಲವ್ ಯು, ಯಾಕಂದರೆ ನಮ್ಮ ತಂದೆ ತೀರ್ಕೊಂಡು 6 ವರ್ಷ ಆಯಿತು, ಆದರೂ ಆ ಹಾಡನ್ನು ಕೇಳಿದಾಗೆಲ್ಲ ನಮ್ಮಪ್ಪ ನೆನಪಾಗ್ತಾರೆ, ನಮ್ಮ ಜೊತೆ ಇದ್ದಾರೆ ಅಂತ ಅನಿಸತ್ತೆ, ಹಾಗಾಗಿ ಹಾಡು ಇಷ್ಟ ಅಂತ ಹೇಳ್ತಿದ್ದಾರೆ. ಶೋಭಾ ಅವರು ಮೈಸೂರಿನಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ, ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಸುಧಾ ಜಯಶ್ರೀ ಸುನೀಲ್ ಅವರು ಸಂದೇಶ ಕಳಿಸಿದ್ದಾರೆ. ನಮಗೋಸ್ಕರ ಕೂಡ ಒಂದು ಹಾಡನ್ನು ಹಾಕಿ ಮೇಡಮ್ ಅಂತಿರೋದು ಸುಮಿತ್ರಾ ಕೆಂಪರಾಜ್ ಆರ್ ಎಚ್ ಎಸ್ ಸಿ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ. ಪ್ರಶಾಂತಿ ಎಚ್ ಬಿ ಜಯರಾಮ್ ಅವರು ಕೂಡ ಸಂದೇಶ ಕಳಿಸಿ ಹಾಡಿಗೆ ರಿಕ್ವೆಸ್ಟ್ ಮಾಡಿದರೆ, ಯಾರಿದು ಕಲೇಶ್ವರ್ ಕುಮಾರ್ ಶ್ರೀನಗರ ತಾಲೂಕು ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಅಂತ ಹೇಳಿ ಪದ್ಮಜ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಶರತ್ ಹಾಗೂ ಪದ್ಮಜ ಬಿಡೆ ಅವರು ಸಂದೇಶ ಕಳಿಸಿದ್ದಾರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದರೆ, ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ಹಾಡು ಅಂದರೆ ತುಂಬ ಇಷ್ಟ ಮೇಡಮ್ ಅಂತ ಹೇಳ್ತಿರೋದು ನಂಬರ್ ಎಂಡಿಂಗ್ ವಿತ್ ಶಿವಲಿಂಗಪ್ಪ ಬದ್ರೆ ಅವರು ಸಂದೇಶ ಕಳಿಸಿದ್ದಾರೆ. ಚನ್ನನ ಕುಂಟೆ ಶಿರಾದಿಂದ ತೇಜಸ್ವಿನಿ ಯಶವಂತ ರೂಪ ಲಕ್ಷ್ಮೀಕಾಂತ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಸುಪ್ರೀತಾ ಸನ್ನಿಧಿ ಶ್ರೀನಿವಾಸ್ ಕೋಣನಕುಂಟೆ ಕೋಣನಕೆರೆ ಗ್ರಾಮದಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಕೇಳಿ ನಿಮ್ಮ ನೆಚ್ಚಿನ ಗೀತೆ ಸಖತ್ ಸಾಂಗ್ಸ್ನಲ್ಲಿ.

ಪ್ರಶಾಂತಿ ಎಚ್ ಬಿ ಜಯರಾಮ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಭೂತಯ್ಯನ ಮಗ ಈ ಚಿತ್ರದ ಮಾರಿಯೇ ಕತಿ ಎಂದು ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ. ಯಾಕಂದರೆ ಈ ಹಾಡಿಗೆ ಜಿ ಕೆ ವೆಂಕಟೇಶ್ ಅವರು ಸಂಪೂರ್ಣವಾಗಿ ಗ್ರಾಮೀಣ ಭಾಗದ ಸಂಗೀತದ ವಾದ್ಯಗಳನ್ನು ಅಳವಡಿಸಿದ್ದಾರೆ. ಹಾಗಾಗಿ ಆ ಹಾಡು ನಮಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಮಾದನ ಹಿಪ್ಪರ್ಗಿಯಿಂದ ಭಾಗ್ಯ ಜ್ಯೋತಿ ಶಿವಲಿಂಗಪ್ಪ ಬದ್ರೆ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ವಿಜಯನಗರ ಜಿಲ್ಲೆ ಪೂರ್ವ ಕಾಲ್ವಿ ಗ್ರಾಮದಿಂದ ರಮೇಶ್ ಅವರು ಕೂಡ ಸಂದೇಶ ಕಳಿಸಿದ್ರೆ, ನಮಗೂ ಒಂದು ಚಲೋ ಗೀತೆ ಹಾಕ್ರಿ ಅಂತಿರೋದು ಯಶಸ್ವಿನಿ ಗಿರ್ಜಮ್ಮ ಅವರು. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ ಬೀಸ್ಟನ್ನವರ್ ಶಮನೇವಾಡಿ ಚಿಕ್ಕೋಡಿಯಿಂದ ನಮಗೊಂದು ಹಾಕಿ ಹಾಡಿ ಹಾಕಿ ಮೇಡಮ್ ಅಂತಿದ್ರೆ ಗುಡ್ ಮಾರ್ನಿಂಗ್ ಅಂತಿರೋದು ವಾಣಿ ವಿಜಯ್ ಟೀಮ್ ಗದಗ್ಗಿಂದ, ಅವ್ರಿಗೂ ಕೂಡ ಒಂದು ಹಾಡನ್ನು ಪ್ಲೇ ಮಾಡಬೇಕಂತೆ. ಇನ್ನು ಚಾರಿಮುಳ್ಳೂರು ಹುಣಸೂರಿನಿಂದ ನಮಗೆ ಬಾಳುವಂಥ ಹೂವೇ ಬಾಡುವಾಸೆ ಯಾಕೆ ಹಾಡನ್ನು ಹಾಕಿ ಅಂತಿದ್ದಾರೆ. ಅರ್ಪಿತಾ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ಕುಷ್ಟಗಿ ತಾಲೂಕಿನಿಂದ ಹನುಮಸಾಗರದಿಂದ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಜೀವನಕ್ಕೆ ಅರ್ಥ ಕೊಡುವಂಥ ಹಾಡುಗಳಿರುತ್ತೆ ಅಂತಿರೋದು ಡಾಕ್ಟರ್ ಗ್ರಾಮ್ ಪುರೋಹಿತ್ ಬಿ ಟಿ ಎಂ ಲೇಔಟ್ನಿಂದ. ಶ್ರೀಕಾಂತ್ ಪೂಜಾರ್ ಮುಂಡರ್ಗಿ ತಾಲೂಕು ಹೈತಾಪುರ್ ಗ್ರಾಮದಿಂದ ನಮಗೆ ಸುದೀಪ್ ಅಭಿನಯದ ಯಾವುದಾದ್ರೂ ಒಂದು ಹಾಡು ಹಾಕಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶ ಕಳಿಸಿದ್ದೀರಾ. ಖಂಡಿತವಾಗಿಯೂ ಸಮಯ 9:44 ಆಯಿತು, ಇನ್ನೇನೊಂದು 15 ನಿಮಿಷ ಇದೆ ಸಖತ್ ಸಾಂಗ್ಸ್ ಕಾರ್ಯಕ್ರಮ ಮುಗಿಯೋದಕ್ಕೆ. ಸಮಯದ ಪರಿಧಿಯಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ಲೇ ಮಾಡ್ತೀನಿ. ಇವತ್ತಾಗಲಿಲ್ಲ ಅಂದರೆ ಪ್ರತಿದಿನ ಸಂದೇಶ ಕಳಿಸಿ, ಯಾವತ್ತಾದರೂ ಒಂದು ದಿವಸ ನಿಮ್ಮ ಇಷ್ಟದ ಹಾಡು ಎಫ್ ಎಂ ರೈನ್ಬೋದಲ್ಲಿ ಖಂಡಿತವಾಗಿಯೂ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ನೀವೇ ಇಷ್ಟಪಟ್ಟ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
4: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
6: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ,

ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹಾಡು ಕೇಳ್ತೀವಿ ಅಂತ ಅಂದರೆ, ಹಾರರ್ ಮೂವೀಸ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಹಾರರ್ ಮೂವೀಸ್, ಭಯದ ಒಂದಿಷ್ಟು ಚಿತ್ರಗಳನ್ನು ನೋಡಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಲ್ವಾ? ಎದೆ ಢವ ಢವ ಢವ ಅಂತಿದ್ರು ಕೂಡ ನೋಡಬೇಕು ಅನ್ನುವಂಥ ಒಂದು ಕುತೂಹಲ ಜಾಸ್ತಿ ಇರುತ್ತೆ ಈ ಹಾರರ್ ಮೂವೀಸ್ನಲ್ಲಿ. ಏನಾಗತ್ತೆ ಮುಂದೆ, ಏನಾಗತ್ತೆ ಅಂತ ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಾ ಆ ಒಂದು ಕುತೂಹಲದಿಂದ ತುಂಬ ಟೈಟಾಗಿ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇರ್ತೀವಿ. ಒಂದು ಸಣ್ಣ ಸೌಂಡ್ ಆದರೂ ಕೂಡ ಒಂದ್ಸಲ ಎದೆ ಢಗ್ ಅನ್ನತ್ತಲ್ವಾ? ಅಂತಹ ಹಾರರ್ ಮೂವೀಸ್ ಬಗ್ಗೆ ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಮಾತಾಡೋಣ. ನಿಮಗೆ ಯಾವ ಹಾರರ್ ಮೂವೀಸ್ ಇಷ್ಟ? ಯಾವುದಾದ್ರೂ ಹಾರರ್ ಮೂವಿ ನೋಡಿ ಮನೆಯಲ್ಲಿ ಒಬ್ಬರೇ ಇದ್ದಾಗ ರಾತ್ರಿ ಹೊತ್ತು ಹಾರರ್ ಮೂವೀಸ್ ನೋಡಿ ಭಯ ಪಟ್ಟಿದ್ದುಂಟ? ಹೇಗಿತ್ತು ನಿಮ್ಮ ಅನುಭವ? ನಿಮಗೆ ಯಾವ ಹಾರರ್ ಮೂವಿ, ಕನ್ನಡ ಚಿತ್ರರಂಗದಲ್ಲಿರುವಂತಹ ಸಿನಿಮಾಗಳಲ್ಲಿ ಯಾವ ಹಾರರ್ ಒಂದು ಸಿನಿಮಾ ಅಥವಾ ಚಿತ್ರ ಇಷ್ಟ? ಬೇಗ ಬೇಗ ಬರ್ದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9408090103. ಈ ಹಾರರ್ ಮೂವೀಸ್ ಅಂತ ಹೇಳಿದಾಗ ಫಸ್ಟ್ ನೆನಪಾಗದೆ ನಮಗೆ 1993 ಬಿಡುಗಡೆ ಆದಂಥ ಚಿತ್ರ ಅಲ್ವಾ? ಸೊ ಆ ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ ಅದಾದ ಮೇಲೆ ಮತ್ತಷ್ಟು ಹಾರರ್ ಮೂವೀಸ್ ಬಗ್ಗೆ ಮಾತಾಡ್ತಾ ಅದೇ ಚಿತ್ರದ ಹಾಡುಗಳನ್ನು ಕೇಳ್ತಾ ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಸಾಗೋಣ. ನಿಮ್ಮ ಜೊತೆ ನಾನಿರ್ತೀನಿ, ನಿಮ್ಮ ಆರ್ ಜೆ ಸ್ವಾತಿ. ನೀವು ಕೂಡ ಜೊತೆಯಲ್ಲೇ ಟ್ಯೂನ್ ಮಾಡಿ ಕೇಳ್ತಾ ಇರ್ತೀರಾ ಅಲ್ವಾ? ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಎಲ್ ಎನ್ ಶಾಸ್ತ್ರಿ ಹಾಗೂ ಉಪೇಂದ್ರ ಶಿವಾಜಿ ರಾವ್ ಅವರು ಹಾಡಿರೋ ಈ ಗೀತೆಗೆ ಉಪೇಂದ್ರರವರ ಸಾಹಿತ್ಯ, ಸಾಧು ಕೋಕಿಲಾ ಅವರ ಸಂಗೀತ ಸಂಯೋಜನೆ ಇದೆ.

ಎಷ್ಟೋ ಸಲಿ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಏ ದೆವ್ವ ಎಲ್ಲ ಇಲ್ಲ, ಭೂತ ಎಲ್ಲ ಇಲ್ಲ, ಅದೆಲ್ಲ ನಂಬಾರ್ದು ಅಂತ. ಆದರೆ ಈ ಹಾರರ್ ಮೂವೀಸ್ ನೋಡ್ತಾ ನಿಮ್ಮ ಮನಸ್ಸಲ್ಲೂ ಏನೋ ಒಂಥರ ಭಯ ಹುಟ್ಕೊಳ್ಳುತ್ತೆ ಅಲ್ವಾ. ಅದರಲ್ಲೂ 1979 ಬಿಡುಗಡೆ ಆದ ನಾನಿನ್ನ ಬಿಡಲಾರೆ ಚಿತ್ರ ಯಾರು ಹೆಚ್ಚಪಾಲು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅದರಲ್ಲೂ ಆ ಕ್ಲೈಮ್ಯಾಕ್ಸ್ನಲ್ಲಿ ಆ ಹಾಡು, ಆ ಆತ್ಮ, ಆ ಅನಂತ್ನಾಗ್ ಅವರ ದೇಹ ಸೇರಿಕೊಂಡು ಅವರಿಗೆ ಕೊಡುವಂಥ ಉಪಟಳ ಆಗಿರಬಹುದು, ಹೇಗೆ ಎದೆ ಜಲ್ ಅನ್ನೋ ಹಾಗೆ ಮಾಡುತ್ತೆ ಅಲ್ವಾ. ನಿಮಗೂ ಈ ಥರ ಎಲ್ಲ ಅನುಭವ ಆಗಿರುತ್ತೆ ಅಂತ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಎಲ್ಲರ ಸಂದೇಶವನ್ನು, ಎಲ್ಲರ ಅನುಭವವನ್ನು ಖಂಡಿತವಾಗಿಯೂ ಓದ್ತೀನಿ ಅಂತ ಹೇಳ್ತಾ ಈಗ ಕೇಳಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ. ಇವತ್ತು ಗುರುವಾರ ಬೇರೆ, ಗುರು ರಾಘವೇಂದ್ರರ ಗೀತೆ ಕೂಡ ಇದಾಗಿದೆ.

ಈ ಹಾರರ್ ಮೂವೀಸ್ ಏನಿದೆ ಅಲ್ಲ, ಈ ಭಯದ ಚಿತ್ರಗಳು ನಾವು ಯಾವತ್ತೋ ನೋಡಿರ್ತೀವಿ, ಆದರೆ ಅದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ನೆನಪು ಉಳಿದುಬಿಟ್ಟಿರುತ್ತೆ. ಇನ್ಯಾವತ್ತೋ ಯಾವುದೋ ಸಿಚುವೇಶನಲ್ಲಿ ಮನೇಲಿ ಒಬ್ಬರೇ ಇದ್ದಾಗ ಅಥವಾ ನೀವು ಕತ್ಲೆಯಲ್ಲಿ ಎಲ್ಲೋ ಹೋಗಬೇಕಾದ್ರೆ ಯಾವತ್ತೋ ನೋಡಿದ ಒಂದು ಚಿತ್ರ ನಿಮಗೆ ನೆನಪಾಗಿ ನೀವು ಭಯ ಪಟ್ಕೊಂಡಿರ್ಬೋದು. ಹೀಗೆ ಈ ಹಾರರ್ ಮೂವೀಸ್ ಅನ್ನೋದು ಈ ಕಡೆ ನೋಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ನೋಡದೆ ಇದ್ರೆ ಮನಸ್ಸು ತಡೆಯಲ್ಲ, ಕುತೂಹಲ ಏನಾಗತ್ತೆ ಏನಾಗತ್ತೆ ಅಂತ. ನೋಡಿದ್ರೆ ಎಷ್ಟೋ ಜನಕ್ಕೆ ಭಯ ಪಟ್ಕೊಳ್ಳೋದು ಉಂಟು. ಎಷ್ಟೋ ಜನ ರಾತ್ರಿ ನೋಡಲ್ಲ, ಬರೀ ಹಗಲೊತ್ತಲ್ಲಿ ಮಾತ್ರ ನೋಡ್ತೀನಪ್ಪ ಅಂತ ಹೇಳೋರು ಕೂಡ ಇದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದಾರೆ ನೋಡೋದಾದರೆ, ಸಾಕಷ್ಟು ಜನ ಸಂದೇಶ ಕಳಿಸಿ ಇನ್ಬಾಕ್ಸ್ ತುಂಬಿ ತುಳುಕ್ತಾ ಇದೆ. ಯಾರಿದು? ಅಶ್ವಿನಿ ವಾಣಿ ಶ್ರೀ ವೇದಾಂತ ಕಮತೆ ಚಿಕ್ಕೋಡಿ ತಾಲೂಕಿನ ಕರಗಾವ ಗ್ರಾಮದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ, ಆತ್ಮಬಂಧನ ಆಪ್ತ ಮಿತ್ರ ಚಿತ್ರಲೇಖ ಮೂವಿ ನನಗೆ ತುಂಬ ಇಷ್ಟ ಅಂತ ಹೇಳ್ತಿರೋದು ತೇಜಸ್ವಿನಿ ಚನ್ನನಕುಂಟೆ ಶಿರಾದಿಂದ. ಮಾದಪ್ಪ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಹೇಳ್ತಿದ್ದಾರೆ, ಹಾರರ್ ಮೂವಿ ಅಂದರೆ ಚಿತ್ರ ಕಾಶಿನಾಥ್ ಅವರ ನಟನೆ, ಕುಮಾರ್ ಗೋವಿಂದ್ ಕೂಡ ಇದ್ದಾರೆ, ಒಳ್ಳೆ ಹಾರರ್ ಮೂವಿ ಅದು, ಈ ಚಿತ್ರ ಎಷ್ಟು ಬಾರಿ ನೋಡಿದ್ರು ಇನ್ನೂ ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆ ಅವರು ಲಾಸ್ಟ್ ಬಸ್, ಈ ಮೂವಿ ನನಗೆ ತುಂಬ ಇಷ್ಟ ಹಾರರಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ತುಳಸಿದಳ ಹಾಗೂ ಏಟು ಎದುರೇಟು ಕಲೇಶ್ವರ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಆಶಾ ಮನೆ ಬನಹಟ್ಟಿಯಿಂದ, ನನಗೆ ಹಾರರ್ ಚಿತ್ರ ಎಲ್ಲದೂ ಇಷ್ಟ ಮೇಡಮ್, ಅದರಲ್ಲೂ ರಾತ್ರಿ ಸಮಯ ನೋಡೋದಕ್ಕೆ ತುಂಬ ಇಷ್ಟ, ಆಮೇಲೆ ಭಯ ಆಗತ್ತೆ, ಆದರೂ ರಾತ್ರಿ ಸಮಯದಲ್ಲಿ ಜಾಸ್ತಿ ನೋಡೋದಕ್ಕೆ ಇಷ್ಟಪಡ್ತೀನಿ. ದುರ್ಗಾಷ್ಟಮಿ ದುರ್ಗಾಶಕ್ತಿ ಚಿತ್ರ ಅಂದರೆ ತುಂಬ ಇಷ್ಟ, ಅದರಲ್ಲಿ ಶ್ರುತಿಯವರ ಪಾತ್ರ ತುಂಬಾ ಇಷ್ಟ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಯ್ ಮೇಡಮ್, ಹಾರರ್ ಮೂವೀಸ್ ಅಂದರೆ ನೆನಪಾಗೋದು ಚಿತ್ರಲೇಖ ಚಿತ್ರದಿಂದ, ಹಾಗೆಯೇ ನೀಲಾಂಬರಿ, ರಮ್ಯಾ ಕೃಷ್ಣ ಅವರ ನೀಲಾಂಬರಿ ಕೂಡ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ ಆ ಮೂವಿ ನೋಡಿ ಅಂತ ಹೇಳ್ತಿರೋದು ಮಂಜುನಾಥ್ ಎಂ ಬಿ ಎಸ್ ಎನ್ ಲೇಔಟ್ ದಾವಣಗೆರೆ ಅಂತ. ಅದು ಎಷ್ಟೋ ಚಿತ್ರ ನಮಗೆ ಹೆದರಿಕೆ ಆದರೂ ಕೂಡ ಮತ್ತೆ ಮತ್ತೆ ನೋಡಬೇಕು ಅನ್ನೋಂಥ ಆಸೆ ಕೂಡ ಹೊಡ್ಸುತ್ತೆ ಅಲ್ವಾ. ಹಾರರ್ ಚಿತ್ರಗಳೇ ಹಾಗೆ ಕುತೂಹಲದ ಜೊತೆ ಭಯವನ್ನು ಕೂಡ ಕೆಲವು ಟೈಮ್ ಹೊಡ್ಸುತ್ತೆ ಅಂತ ಹೇಳ್ತಾ ಮತ್ತೊಂದು ಹಾರರ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗೋಸ್ಕರ, ಆಪ್ತ ಮಿತ್ರ ಚಿತ್ರದಿಂದ. ಆಪ್ತ ಮಿತ್ರ ಆಪ್ತ ರಕ್ಷಕ ಪಾರ್ಟ್ ಒನ್ ಪಾರ್ಟ್ ಟೂ ಬಂತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರ, ರಮೇಶ್ ಅರವಿಂದ್ ಅವರು ಕೂಡ ಅದರಲ್ಲಿ ಅಭಿನಯಿಸಿದ್ದಾರೆ. ಸೌಂದರ್ಯ ಅವರ ಚಿತ್ರ ಕೂಡ ಹೌದು. ಆಪ್ತ ಮಿತ್ರ ಚಿತ್ರದಿಂದ ಹಾಡು ಮೂಡಿ ಬರ್ತಿದೆ, ನಂದಿತಾ ರಾಜೇಶ್ ಅವರು ಹಾಡಿದ್ದಾರೆ. ಗೋತೂರಿ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಡಿಂ ತಕ್ಕ ಡಿಂ ತಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ

ಈ ಹಾರರ್ ಮೂವೀಸ್ನಲ್ಲಿ ಎಷ್ಟೋ ಸಲ ಕೆಲವೊಂದು ಆತ್ಮಗಳು ಬೇರೆಯವ್ರ ಮೇಲೆ ಬರೋದಾಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಸೇಡಿನ ಕತೆ ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಬಂದಿರುವಂಥ ಬಂದು ಕಾಡುವಂಥದ್ದಾಗಿರ್ಬೋದು, ಹೀಗೆ ಯಾವುದೋ ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಇಡೀ ಕತೆಯನ್ನು ಹೆಣಿತಾರೆ. ಹಾಗೆಯೇ ನಮಗೆ ಎಂಡಿಂಗಲ್ಲಿ ಕತೆಯ ಲಾಸ್ಟಲ್ಲಿ ಓ ಇದು ಈ ಥರ ಇತ್ತು ಅಂತ ಎಷ್ಟೋ ಸಲ ಗೊತ್ತಾಗುತ್ತೆ ಕತೆ ಹೀಗಿತ್ತು ಅಂತ. ಕೆಲವೊಂದು ಸಿನಿಮಾಗಳಂತೂ ಟೈಮ್ಸ್ ಪಾಸ್ ಆಗಿದ್ದೆ ಗೊತ್ತಾಗೋದಿಲ್ಲ, ಏನಾಯಿತು ಏನಾಯಿತು ಅಂತ ನೋಡ್ತಾ ನೋಡ್ತಾ ನೋಡ್ತಾ ಕೊನೆಗೆ ಒಂಥರ ಮೈ ರೋಮಾಂಚನ ಆಗುತ್ತೆ, ಮನಸ್ಸು ಒಂಥರ ಖುಷಿಯಾಗಿ ಹೋಗ್ಬಿಡುತ್ತೆ, ಹಬ್ಬ ಹೀಗಿತ್ತಾ ಅಂತ ಒಂದ್ಸಲಿ ಇದೆ ಜಲ್ ಅನ್ನೋದು ಇರುತ್ತೆ. ಸಾಕಷ್ಟು ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹಾರರ್ ಮೂವೀಸ್ ಭಯದ ಚಿತ್ರಗಳು ಮೂಡಿ ಬಂದಿದೆ, ಅದರಲ್ಲಿ ರಂಗಿತರಂಗ ಕೂಡ ಒಂದು. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಬಸವರಾಜ್ ಸಿರಿಗುಪ್ಪ ತಾಲೂಕು ಬಾಗೇವಾಡಿಯಿಂದ ಸಂಯುಕ್ತ ಚಿತ್ರ ಕೂಡ ನನಗೆ ಇಷ್ಟ, ಹಾರರ್ ಮೂವಿ ಅದು ಕೂಡ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಚಿತ್ರ ಕೂಡ ಗಾಬರಿ ಅಂತ ಚಿತ್ರ ಅಂತಿರೋದು ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ. ನನಗೆ ಭಯ ಹುಟ್ಟಿಸಿದ ಭಯಾನಕ ಚಿತ್ರ ಅಂದರೆ ನಾನಿನ್ನ ಬಿಡಲಾರೆ. ಆ ಚಿತ್ರದಲ್ಲಿ ಮದುವೆ ವೇಳೆಯಲ್ಲಿ ಎಮ್ಮೆಯಲ್ಲಿ ಭೂತ ಪ್ರವೇಶ ಮಾಡಿದ್ದ ದೃಶ್ಯ, ಹಾಗೂ ಹಾಲು ಕೊಡಲು ಬಂದಾಗ ಬಾರೇ ವಾ ಹಾಲು ತಂದಿದ್ಯಾ ಅಂತ ಬಾ ಕೊಡುವಂಥ ಅನಂತ್ನಾಗ್ ಅವರ ಮುಖ ನೋಡಿ ಸಿಕ್ಕಾಪಟ್ಟೆ ಭಯ ಆಗಿತ್ತು ಮೇಡಮ್ ಅಂತ ಹೇಳ್ತಿರೋದು ಚಿಕ್ಕೋಡಿ ತಾಲೂಕಿನ ಶಿತೋಳೆ ಅಂಕಲಿಯಿಂದ ಕುಟೋಳಿ ದಯಾನಂದ ಅವರು. ಅವಳ ನೆರಳು ಕೂಡ ಹಾಗೆಯೇ ಮೋಹಿನಿಯ ಹಾಡು ತುಂಬ ನೆನಪಾಗತ್ತೆ ಅಂತಿರೋದು ರೇಖಾ ರವಿಕುಮಾರ್ ಗುಳೇದ ಗುಡ್ಡದಿಂದ. ಹರೀಶ್ ಅವರು ಮಲ್ಲೇಶ್ವರದಿಂದ ಕನ್ನಡ ಚಿತ್ರರಂಗದಲ್ಲಿ ಬಿಳಿ ಸೀರೆ ಉಟ್ಟು ತಲೆ ಕೂದಲು ಬಿಟ್ಟುಕೊಂಡು ಕತ್ತಲಲ್ಲಿ ಮರಗಳ ನಡುವೆ ಹಾಡ್ತಾ ಒಂಟಿಯಾಗಿ ನಡೆದು ಹೋಗೋ ಮೋಹಿನಿಯ ಚಿತ್ರಗಳನ್ನು ನೋಡಿದ್ದೀವಿ. ದೇವರ ಕಣ್ಣು ಚಿತ್ರದಲ್ಲಿ ಓ ಇನ್ನಿಯಲ್ಲಿರುವ ಗೀತೆ ಕೂಡ ಹೀಗೆ ಇದೆ ಅಂತ ಹೇಳ್ತಿದ್ದಾರೆ. ವಿಶಾಲ ಆನಂದ್ ಅವರು ಬೆಂಗಳೂರು ವೈಟ್ ಫೀಲ್ಡ್ನಿಂದ, ಸ್ವಾತಿ ಮೇಡಮ್ ಅವರೇ ರಂಗಿತ ರಂಗ ಚಿತ್ರದ ಅನೂಪ್ ಭಂಡಾರಿ ನಿರ್ದೇಶನದ ಮಿಸ್ಟ್ರಿ ಹಾಗೂ ಹಾರರ್ ಎಲಿಮೆಂಟ್ಸ್ ಒಳಗೊಂಡ ಸೂಪರ್ ಹಿಟ್ ಚಿತ್ರ ಇದು, ನನಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ನಾನಿನ್ನ ಬಿಡಲಾರೆ ಚಿತ್ರ ಮರೆಯೋದಕ್ಕೆ ಆಗಲ್ಲ, ಹಾಡಿನಲ್ಲಿರೋ ದೃಶ್ಯ ಈಗಲೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಿರೋದು ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆಯೇ ಅದೇ ರಾಗ ಅದೇ ಹಾಡು ಮೂವಿ ಕೂಡ ತುಂಬ ಇಷ್ಟ ಅಂತಿರೋದು ನಾರಾಯಣ್ ಚಾರಿ ಮುಳ್ಳೂರು ಹುಣಸೂರಿನಿಂದ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಕನಕಾಂಬರಿ, ನಾನಿನ್ನ ಬಿಡಲಾರೆ, ಹೀಗೆ ಸಾಕಷ್ಟು ಚಿತ್ರಗಳು ಇಷ್ಟ ಅಂತ ಹೇಳ್ತಿರೋದು ಅನುಷಾ ಅವರು. ಸದ್ಯಕ್ಕೆ ರಂಗಿತರಂಗ ಚಿತ್ರದಿಂದ ಹಾಡು ಮೂಡಿ ಬರ್ತಿದೆ. ವಿಜಯ್ ಪ್ರಕಾಶ್, ದೀಪಿಕಾ ಹಾಗೂ ಅನೂಪ್ ಅವರು ಹಾಡನ್ನು ಹಾಡಿದರೆ ಅನೂಪ್ ಭಂಡಾರಿ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಈಗ ತಾನೇ ಕೇಳಿರೋ ಹಾಡು ಕಟಕ ಚಿತ್ರದ್ದು. ಈ ಬ್ಲ್ಯಾಕ್ ಮ್ಯಾಜಿಕ್ ಏನಿದೆ ಅಲ್ಲ, ವಾಮಾಚಾರ ಅಂತ ಎಷ್ಟೋ ಜನ ಅದನ್ನು ನಂಬೋದಿಲ್ಲ ಅಂತ ಕೂಡ ಹೇಳ್ತಾರೆ. ಆದರೆ

ಅದರ ಒಂದು ಥೀಮ್ನ ಇಟ್ಕೊಂಡು ಮೂಡಿ ಬಂದಿರೋ ಚಿತ್ರ ಕಟಕ. ಇದನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಭಯ ಆಗತ್ತೆ. ಹೀಗೆಲ್ಲ ಇರುತ್ತಾ, ಹೀಗೆಲ್ಲ ಆಗತ್ತಾ ಅಂತ ಕೂಡ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳ್ದು ಹೋಗ್ಬಿಡತ್ತೆ. ಅಂತಹ ಚಿತ್ರ ಕಟಕ. ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಜಸ್ಸಿ ಚಿತ್ರ ಕೂಡ ಇದೇ ಒಂದು ಜೋನರಲ್ಲಿ ಬರುವಂತಹ ಚಿತ್ರ. ಅದರಲ್ಲೂ ಕೂಡ ಆತ್ಮನೇ ಹೀರೋ ಆಗಿ ಬಂದು ಒಂದು ಪ್ರೀತಿಯ ಕತೆ ಕೂಡ ಹೇಳುವಂತಹ ಚಿತ್ರ. ಈ ಹಾರರ್ ಮೂವೀಸಲ್ಲಿ ಒಂದು ಲವ್ ಸ್ಟೋರಿ ಅಂತೂ ಇದ್ದೇ ಇರುತ್ತೆ. ಆದರೆ ಎಷ್ಟೋ ಸಲ ಆ ಲವ್ ಸ್ಟೋರೀಸಲ್ಲಿ ಇರುವಂಥ ಹೀರೋ ಅಥವಾ ಹೀರೋಯಿನ್ ನಿಜವಾಗ್ಲೂ ಮನುಷ್ಯನಾ ಅಥವಾ ಆತ್ಮಗಳ ಅನ್ನೋದು ಮಾತ್ರ ನಮಗೆ ಗೊತ್ತಿರೋದಿಲ್ಲ. ಸದ್ಯಕ್ಕೆ ಜಸ್ಸಿ ಚಿತ್ರದಿಂದ ಹಾಡು ಪ್ಲೇ ಆಗ್ತಾ ಇದೆ. ಚಿತ್ರ ಹಾಗೂ ಸಿದ್ಧಾರ್ಥ್ ಬೆಳ್ಳೆಮಣ್ಣು ಅವರ ಧ್ವನಿಯಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯ, ಅನೂಪ್ ಸಿಲಿನ್ ಅವರ ಸಂಗೀತ ಈ ಗೀತೆಗಿದೆ.

ನಮಗೆ ಹಾರರ್ ಸಿನಿಮಾ ನೋಡುವಾಗ ಬರೀ ಕತೆ ಅಷ್ಟೇ ಅಲ್ಲ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅಲ್ಲ, ಅದೇ ನಮಗೆ ಜಾಸ್ತಿ ಭಯ ಹುಟ್ಟಿಸೋದು. ಆ ಪ್ರಾಣಿಗಳ ಕೂಗಾಗಿರ್ಬೋದು ಅಥವಾ ಇನ್ಯಾವುದೋ ಕಾಡಿನಲ್ಲಿ ಗಾಳಿಯ ಶಬ್ದ ಆಗಿರ್ಬೋದು, ಮರಗಳ ಸೌಂಡ್ ಆಗಿರ್ಬೋದು, ಇನ್ಯಾರೋ ಕೂಗ್ದಂಗೆ ಆಗಿರ್ಬೋದು, ಹೀಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅಲ್ಲ, ಅದು ನಮ್ಮನ್ನು ಜಾಸ್ತಿ ಭಯ ಹುಟ್ಟಿಸೋಂಥ ಹಾಗೆ ಮಾಡುತ್ತೆ. ಇನ್ನು ಕೆಲವೊಂದು ಲೊಕೇಶನ್, ಆ ಕಾಡಿನ ಲೊಕೇಶನ್ ಆಗಿರ್ಬೋದು, ಮಲ್ನಾಡ್ ಸೈಡ್ ಆಗಿರ್ಬೋದು, ಕಾಡು, ಮಳೆ, ರಾತ್ರಿ ಹೊತ್ತು, ಅಥವಾ ಹಳೆ ಪಾಳು ಬಿದ್ದ ಬಂಗಲೆ ಮನೆ, ದೊಡ್ಡ ದೊಡ್ಡ ಮನೆ, ಈ ಥರದ್ದೆಲ್ಲ ನೋಡಿದಾಗ ಎಲ್ಲೋ ಒಂದ್ಸಲಿ ಮನಸ್ಸಿನ ಮೂಲೆಯಲ್ಲಿ ಆಳದಲ್ಲಿ ಭಯ ಪಡಲ್ಲ ಅಂತ ಹೇಳೋರು ಕೂಡ ಎಲ್ಲೋ ಒಂಚೂರು ಭಯ ಪಡೋ ಥರ ಆಗತ್ತೆ. ಅದರಲ್ಲೂ ಮನೇಲಿ ಯಾರೂ ಇಲ್ಲ, ಹೊರಗಡೆ ಮಳೆ ಬೇರೆ ಬರ್ತಿದೆ, ಕರೆಂಟ್ ಇಲ್ಲ ಅಂದ್ಬಿಟ್ರಂತೂ ಅಂಥ ಸಮಯದಲ್ಲಿ ಹಾರರ್ ಮೂವಿ ನೋಡೋದು ಅಂದರೆ ಹೇಗಿರುತ್ತೆ ಅಲ್ವಾ? ಎಷ್ಟೋ ಜನ ಇದನ್ನು ತುಂಬ ಥ್ರಿಲ್ಲಿಂಗ್ ಆಗಿ ಖುಷಿ ಪಡ್ತಾರೆ, ಖುಷಿಯಿಂದ ನೋಡ್ತಾರೆ, ಆದರೆ ಇನ್ನೆಷ್ಟೋ ಜನ ಅದೇ ಕನ್ಸು ಬಿದ್ದು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಒದ್ದಾಡಿರೋರು ಕೂಡ ಇರ್ತಾರೆ. ಸೊ ನೀವು ಯಾವ ಕ್ಯಾಟಗರಿ ತುಂಬ ಎಂಜಾಯ್ ಮಾಡ್ತೀರಾ, ಅಥವಾ ಭಯ ಪಟ್ಕೊಂಡು ಆದರೂ ನೋಡಿ ಮತ್ತೆ ಭಯ ಪಟ್ಕೊಂಡು ಒದ್ದಾಡ್ತೀರಾ? ಬೇಗ ಬೇಗ ಬರೆದು ಕಳಿಸಿ. ಯಾವ ಹಾರರ್ ಮೂವಿ ಇಷ್ಟ, ಯಾಕೆ ಇಷ್ಟ, ಹೇಗಿತ್ತು ನಿಮ್ಮ ಅನುಭವ, ಎಲ್ಲದನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ, ಇನ್ನೊಂದು ಹೇಳಬೇಕು ಅಂದರೆ ಎಷ್ಟೇ ಹಾರರ್ ಮೂವಿ ಏನೇ ಇರಲಿ, ಕೊನೆಗೆ ಆ ಒಂದು ಆತ್ಮದಿಂದ ಅಥವಾ ಯಾವುದೋ ಒಂದು ದುಷ್ಟಶಕ್ತಿಯಿಂದ ಕೆಟ್ಟತನದಿಂದ ಮುಕ್ತಿ ಹೊಂದಬೇಕು ಅಂದರೆ ಕೊನೆಗೆ ನಾವು ಬರೋದು ದೇವ್ರ ಹತ್ರನೇ, ದೇವರೇ ಕಾಪಾಡಪ್ಪ ಅಂತ ಹೇಳೋದೆ. ಎಷ್ಟೋ ಚಿತ್ರಗಳಲ್ಲಿ ಕೊನೆಯದಾಗಿ ದೇವರ ಪಾದ ಹಿಡಿಯುವಂತಹ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಬರುವಂತಹ ಥೀಮ್ ಇದು. ಸೊ ಈಗ ಮೂಡಿ ಬರ್ತಿರೋ ಗೀತೆ ಕೂಡ ಕಲ್ಪನಾ ಚಿತ್ರದು. ಅರ್ಜುನ್ ಜನ್ಯ ಹಾಗೂ ಶಂಕರ್ ಮಹಾದೇವನ್ ಅವರು ಈ ಹಾಡನ್ನು ಹಾಡಿದರೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಕಲ್ಪನಾ ಚಿತ್ರದ ಈ ಗೀತೆಗಿದೆ.

ನಮ್ಮ ಕೇಳುಗರಿಗೆ ಹಾರರ್ ಮೂವೀಸ್ ಅಂದರೆ ಎಷ್ಟು ಇಷ್ಟ ಅಂತ ಅವರ ಮೆಸೇಜ್ನಿಂದನೇ ಗೊತ್ತಾಗ್ತಿದೆ. ಇನ್ಬಾಕ್ಸ್ ಅಂತೂ ತುಂಬಿ ತುಳುಕ್ತಾ ಇದೆ. ಸುಧಾ ಬೂದಿಹಾಲ್ ಅವರು, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ ಮೇಡಮ್. ಕಲ್ಪನಾ ಚಿತ್ರದ ಹಾಡನ್ನು ಕೇಳಿ ತುಂಬ ಖುಷಿಯಾಯಿತು. ಹಾಗೆಯೇ ಚಿತ್ರಲೇಖ ಚಿತ್ರದಲ್ಲಿ ದೇವರಾಜ್ ಶ್ರುತಿ ಅವರ ಅಭಿನಯ ಕೂಡ ತುಂಬ ಚೆನ್ನಾಗಿದೆ. ಹಾಡು ಕೂಡ ನನಗೆ ತುಂಬ ಇಷ್ಟ ಆಗ್ತಿದ್ದಾರೆ. ಅನಿಲ ಬಿಸ್ಟನ್ನ ವರ್ಷಂ ನೇವಾಡಿ ಮೇಡಮ್, ನನ್ನ ಬಾಲ್ಯದ ಜೀವನದಲ್ಲಿ ಹಾರರ್ ಮೂವಿ ನೋಡಿ ತುಂಬ ಭಯಪಟ್ಟಿದ್ದೆ. 9-12 ಶೋ ನೋಡಿಕೊಂಡು ರಾತ್ರಿ 12 ಗಂಟೆಗೆ 1 ಕಿಲೋಮೀಟರ್ ಚಿತ್ರಮಂದಿರದಿಂದ ಬರುವಾಗ ನವವಧವನ್ನು ಎತ್ಕೊಂಡು ಹೋಗ್ತಿದ್ದ ಕೈಗಳು ಕಾಣ್ತಾ ಇದ್ವು. ದೇವರ ಹೆಸರನ್ನು ಹೇಳ್ಕೊಂಡು ಹೇಗೋ ಮನೆ ಸೇರಿದ ನನ್ನ ಪುಣ್ಯ ಮೇಡಮ್ ಅಂತ ಹೇಳ್ತಿದ್ದಾರೆ. ಕಾಶಿನಾಥ್ ಅವರ ಮೂವಿ ತುಂಬ ಇಷ್ಟ ಅಂತಿರೋದು ಶಿವಾನಂದ ಅವರು. ಸಿನಿಚಿಟ್ಟೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿರೋದು ಕಿಶನ್ ರೋಷನ್ ಅವರು. ಮಾದನ ಹಿಪ್ಪರಗಿ ಗ್ರಾಮದಿಂದ ಶಿವಲಿಂಗಪ್ಪ ಭದ್ರೆ ಅವರು ರಂಗಿತರಂಗ ಚಿತ್ರದ 7 ವಿಶೇಷತೆಗಳನ್ನು ಕೂಡ ಬರೆದು ಕಳಿಸಿದ್ದಾರೆ. ಹಾಗೆಯೇ ಶ್ರೀರಾಮಚಂದ್ರ ಮೂವಿ ನಮಗೆ ತುಂಬ ಇಷ್ಟ. ಅದರಲ್ಲಿ ತಮ್ಮನ ಆತ್ಮ ಅಣ್ಣನ ಹತ್ರ ಬಂದು ಹಾಡುವಂಥ ಹಾಡು ತುಂಬ ಇಷ್ಟ ಅಂತಿದ್ದಾರೆ. ಟಿ ಜಿ ಲಿಂಗಪ್ಪ ಅವರು ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದ ದೇವರ ಕಣ್ಣು ಚಿತ್ರದ ಊಯಿನಿಯ ಹಾಡು ತುಂಬ ಭಯ ಹುಟ್ಟಿಸುತ್ತೆ ಮೇಡಮ್. ಆ ಹಾಡಿನ ಸಂಗೀತ ತುಂಬ ಭಯಂಕರ, ಅದರಲ್ಲಿ ಗೂಬೆ ಕೂಗು ತುಂಬ ಭಯ ಆಗುತ್ತೆ ಅಂತಿರೋದು ಚಿಕ್ಕೋಡಿ ತಾಲೂಕು ಶಿತೋಳೆ ಅಂಕಲೆಯಿಂದ ಕಟೋಳೆ ದಯಾನಂದ ಅವರು. ನಮಸ್ತೆ, ನಾನಿನ್ನ ಮರೆಯಲಾರೆ ಈ ಚಿತ್ರವನ್ನು ನೋಡಿ ತುಂಬ ಭಯ ಪಟ್ಕೊಂಡಿದ್ದೆ ಅಂತಿರೋದು ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಎನ್ ಇಎಸ್ ಬಡಾವಣೆಯಿಂದ. ಶ್ರೀರಾಮಚಂದ್ರ ಚಿತ್ರದಲ್ಲಿ ತಮ್ಮನ ಆತ್ಮ ಅಣ್ಣನ ಬಳಿ ಬಂದು ಮಾತಾಡೋ ಕತೆ ಇದೆ ಅಂತಿರೋದು ಹರೀಶ್ ಅವರು ಮಲ್ಲೇಶ್ವರದಿಂದ. ನಮಗೆ ಶ್ರೀರಾಮಚಂದ್ರ ಮೂವಿಯಿಂದ ಭೂತವಿಲ್ಲ ಪಿಶಾಚಿಲ್ಲ ಸಾಂಗು ತುಂಬ ಇಷ್ಟ ಮೇಡಮ್ ಅಂತಿರೋದು ಯಾರಿದು, ನಂಬರ್ ಎಂಡಿಂಗ್ ವಿತ್ 8094 ಅವರು. ಶುಭ ಮುಂಜಾನೆ, ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಪೂರ್ವ ಕಾಲ್ವಿ ಗ್ರಾಮದಿಂದ ರಮೇಶ್ ಅವರು ಹೇಳ್ತಿದ್ದಾರೆ, ಭಯ ಹುಟ್ಟಿಸೋ ಕುತೂಹಲ ಹುಟ್ಟಿಸುವಂಥ ಹಾರರ್ ಮೂವಿ ಹಳೆಯ ಹಾಗೂ ಹೊಸ ಚಿತ್ರಗಳು ತುಂಬ ಭಯ ಹಾಗೂ ಕುತೂಹಲ ಮೂಡಿಸುತ್ತೆ. ಅದರಲ್ಲಿ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸೋ ಚಿತ್ರಗಳು ಇದೆ. ನಾನಿನ್ನ ಬಿಡಲಾರೆ, ದುರ್ಗಾಶಕ್ತಿ, ಅದೇ ರಾಗ ಅದೇ ಹಾಡು, ಪುನರ್ಜನ್ಮ, ನೀಲಾಂಬರಿ, ಕನಕಾಂಬರಿ, ನಿಗೂಢ ರಹಸ್ಯ, ಆತಂಕ, ಸಂಯುಕ್ತ, ಹೀಗೆ ಸಿಕ್ಕಾಪಟ್ಟೆ ಮೂವಿಯ ಹೆಸರನ್ನು ಬರೆದು ಕಳಿಸಿದ್ದಾರೆ. 6-5=2 ಮೂವಿ ನೋಡಿ ತುಂಬ ಭಯ ಆಗಿತ್ತು ಅಂತಿರೋದು ಸುಜಾತ ಗೋಪಾಲ್ ಡಿ ಬಿ ಪುರದಿಂದ. ವೆರೈಟಿ ಸಾಂಗ್ಸ್ಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ ಮೇಡಮ್, ಖುಷಿ ಆಯಿತು ಅಂತ ಹೇಳ್ತಿರೋದು ನಾಗರತ್ನ ಅವರು ರಾಜಾಜಿನಗರದಿಂದ. ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಚೆನ್ನಾಗಿದೆ ಹಾಡುಗಳು ಅಂತಿರೋದು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಸಮಯ 10:46.

0: ನಿಮಿಷ ಆಯಿತು. ಇನ್ನೊಂದು ಮೂವಿ ಅಂದರೆ ಶಿವಲಿಂಗ, ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ವೇದಿಕಾ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಒಂದು ಪಾರಿವಾಳದಿಂದ ಆ ಒಂದು ಕಥೆಯೇ ಗೊತ್ತಾಗುತ್ತೆ, ಯಾರು ಕೊಲೆ ಮಾಡಿದ್ದು, ಯಾವ ಆತ್ಮ ಆ ಒಂದು ಹೀರೋಯಿನ್ನ ಮೇಲೆ ಬಂದು ತೊಂದರೆ ಕೊಡ್ತಾ ಇದೆ ಅಂತ. ಜಸ್ಟ್ ಒಂದು ಪಾರಿವಾಳದಿಂದ ಹೀರೋಗೆ ಗೊತ್ತಾಗುವಂತಹ ಕಥೆ ಇದು ಶಿವಲಿಂಗ ಚಿತ್ರದಿಂದ. ಈಗ ಹಾಡು ಮೂಡಿ ಬರ್ತಿದೆ, ನಿಜವಾಗ್ಲೂ ಇದು ಒಂದು ಹಾರರ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ.
1: ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕೆಷ್ಟು ಆತಂಕವೇ.

ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಹಾರರ್ ಮೂವೀಸ್ ಭಯದ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾರರ್ ಮೂವೀಸ್ನ ನೋಡಿ ಎಂಜಾಯ್ ಮಾಡಿ, ಖುಷಿ ಪಡಿ, ಹಾಗೇ ಯಾರು ಜೊತೇಲಿ ಇದ್ಕೊಂಡು ಚೆನ್ನಾಗಿದ್ರೆ ಅವರಿಗೂ ಕೂಡ ಹೇಳಿ ಈ ಮೂವೀಸ್ ನೋಡಿ ಅಂತ. ನಮ್ಮ ಕನ್ನಡ ಚಿತ್ರರಂಗನವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಎಂಜಾಯ್ ಮಾಡಿ, ನಗ್ತಾ ಇರಿ, ನಗಿಸ್ತಾ ಇರಿ, 101.3 FM ಟ್ಯೂನ್ ಮಾಡಿ ಕೇಳ್ತಾ ಇರಿ ಅಂತ ಹೇಳ್ತಾ ನಾನು ಮನೆಗೆ ಹೊರಡೋ ಟೈಮ್ ಬಂದಾಯಿತು. ಸೊ ಇಷ್ಟು ಹೊತ್ತು ಹಾಡಿಗೆ, ಮಾಹಿತಿಗೆ, ನಿಮ್ಮ ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಸ್ವಾತಿ. ಮತ್ತೆ ಸಿಗ್ತೀನಿ. ನೀವೆಲ್ಲರೂ ತುಂಬ ಜನ ಕೇಳಿರುವಂಥ ಹಾಡು ಶ್ರೀರಾಮಚಂದ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಿ.

0: ಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಾಯ್ ಹಲೋ ನಮಸ್ತೆ ಶುಭೋದಯ, ಹೇಗಿದ್ದೀರಾ ಎಲ್ಲರೂ? ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ FM ರೈನ್ಬೋ. ಸಮಯ ಆಗಿದೆ 11:04. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇರೋದು ನಾನು RJ ಸಿಂಧು. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ಗೋಸ್ಕರ ನೀವಂತೂ ಕಾಯ್ತಾ ಇರ್ತೀರಾ 11 ಅಂತ. ಅಂದ ತಕ್ಷಣ ನಿಮ್ಮ ಹಲವಾರು ಸಂದೇಶಗಳು ನಮಗೆ ಬಂದು ತಲುಪಿಬಿಟ್ಟಿದೆ ಇದಾಗಲೇ. ಆದರೆ ನಾವು ಹೇಳೋದೇ ಬೇಡ ಸಂದೇಶ ಕಳುಹಿಸಿ ಅಂತ. ಆದರೆ ಮತ್ತೊಮ್ಮೆ ಎಂದಿನಂತೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಈ ಸಮಯದಲ್ಲಿ ಕೇಳಲು ಇಷ್ಟಪಡುವ ಹಿಂದಿ ಚಿತ್ರಗೀತೆಗಳನ್ನು ನಮಗೆ ಸಂದೇಶದ ಮೂಲಕ ಬರೆದು ಕಳುಹಿಸಬಹುದು. ನಿಮ್ಮಿಷ್ಟದ ಗೀತೆ ಹಾಗೂ ಚಿತ್ರದ ಹೆಸರು ಹಾಗೂ ನಿಮ್ಮ ಹೆಸರನ್ನು ಬರೆಯೋದನ್ನ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಮೊದಲನೇ ಹಾಡು ಬರ್ತಾ ಇದೆ. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಹಾಡು ನಿಮಗೋಸ್ಕರ, ಕೇಳಿ ಎಂಜಾಯ್ ಮಾಡಿ.

0: ದೊಳದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳಿ ಬಂದ್ರಿ. ದೇಶ್ ಪರದೇಶ್ ಚಿತ್ರದ ಹಾಡು ಹಾಗೂ ಚಲಾಕ್ ಚಿತ್ರದ ಹಾಡನ್ನು ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರು ಧ್ವನಿಯಾಗಿದ್ದಂತಹ ಹಾಡು ದಿಲ್ ಕಾ ನಜರಾನೆ ನಜರಾನಾಲಿ ಅನ್ನುವಂಥ ಹಾಡನ್ನು ಕೇಳಿದ್ರಿ. ಗಣೇಶ್ ಶರ್ಮಾ ಅವರ ಸಂಗೀತ ಹಾಗೂ ಹಸರತ್ ಜೈಪುರಿ ಅವರ ಸಾಹಿತ್ಯ ಇದ್ದಂತಹ ಹಾಡನ್ನು ಕೇಳಿದ್ರಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಂಪಿ ನಗರ ಬೆಂಗಳೂರಿನಿಂದ ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ಸಂದೇಶವನ್ನು ಕಳಿಸಿ ಅವರ ನೆಚ್ಚಿನ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವಿನಯ್ ರಕ್ಷಾ ಅವರು ದಾವಣಗೆರೆಯಿಂದ, ನಿಮಗೂ ಗುಡ್ ಮಾರ್ನಿಂಗ್. ಹಾಗೆ ಮುಂದಿನ ಸಂದೇಶ ಬಂದಿದೆ ಸುಧಾ ಬೋದಿಹಾಳ್ ಅವರು. ಹಾಯ್ ಸಿಂಧು ಮೇಡಮ್, ಹೇಗಿದ್ದೀರಾ? ಅಪರೂಪ ಆಗೋಗಿದ್ದೀರಾ? ತಿಂಡಿ ಆಯ್ತಾ ಅಂತಿದ್ದಾರೆ. ಹೌದು, ನಂದಂತೂ ತಿಂಡಿ ಆಯಿತು, ನಿಮ್ದೆಲ್ಲ ಆಯ್ತಾ? ಹಾಗೆ ಮುಂದಿನ ಸಂದೇಶ, ದಿವಾಕರ್ ಶೆಣೈ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅವರ ನೆಚ್ಚಿನ ಹಾಡಿಗೋಸ್ಕರ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ನಿಮಗೂ ಸಹ ಗುಡ್ ಮಾರ್ನಿಂಗ್ ಸರ್. ಹಾಗೆ ಮೆಚ್ಚಿನ ನಿಲಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ನಿಮಗೋಸ್ಕರ ಇದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 11 ರಿಂದ 12 ಗಂಟೆವರೆಗೂ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೋಸ್ಕರ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಇರುವ ಹಾಡು, ಆಮೇಲೆ ಸಜನಾ ಚಿತ್ರದ ಹಾಡು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ ಕೇಳಿ ಬಂದ್ರೆ ಅಭಿಲಾಷಾ ಚಿತ್ರದ ಹಾಡು, ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ರವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಆರ್ ಡಿ ಬರ್ಮನ್ ರವರ ಸಂಗೀತ ಇತ್ತು. ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದಾರೆ ಅನಿಲ್ ಬಿಷ್ಟಣ್ಣನವರ್, ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶ ಕಳಿಸಿ ಹಾಡನ್ನ ಕೇಳ್ತಾ ಇದ್ದಾರೆ. ಹಾಗೆ ಮಧುಸೂದನ್ ಬೆಂಗಳೂರಿನಿಂದ ಅವರ ನೆಚ್ಚಿನ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು, ಕಡಬ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಶಾಂತಿನಿ ಅವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ್ ಬಡಗೇರ್, ಕೊಕ್ಕನೂರು, ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ ಎಫ್ ಎಂ ಅಂತ ಇದ್ದಾರೆ ರಾಮರತ್ನ ಅವರು, ರಾಜರಾಜೇಶ್ವರಿ ನಗರದಿಂದ ಅವರ ಇಷ್ಟದ ಹಾಡಿಗೋಸ್ಕರ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಪ್ರಮೀಳಾ ಅವರಿಂದ, ದಾವಣಗೆರೆಯಿಂದ ಸಂದೇಶ ಬಂದಿದೆ. ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬಾದ್ರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ನಿಮ್ಮಿಷ್ಟದ ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ. ಈ ಒಂದು ಗಂಟೆಗಳ ಕಾಲಾವಧಿಯಲ್ಲಿ ಯಾರ್ಯಾರ ಗೀತೆಗಳನ್ನು ಕೇಳೋದಕ್ಕೆ ಸಾಧ್ಯವಾಗುತ್ತೋ ಅವರ ಗೀತೆಗಳನ್ನು ಪ್ರಸಾರ ಮಾಡಿದ್ದೀವಿ. ಯಾರ್ಯಾರ ಗೀತೆಗಳು ಪ್ರಸಾರ ಆಗಿಲ್ವೋ ಅವರು ಖಂಡಿತವಾಗ್ಲೂ ಬೇಜಾರಂತೂ ಆಗೋದು ಬೇಡ. ಯಾಕಂದರೆ ನಮ್ಮ ಕೇಳುಗರು ತುಂಬ ಚೆನ್ನಾಗಿರೋ ಹಾಡುಗಳನ್ನೇ ಕೇಳಿದ್ದಾರೆ. ಆ ಹಾಡುಗಳನ್ನು ನೀವು ಸಹ ಕೇಳಿ ಆನಂದಿಸಿ ಅಂತ ಹೇಳ್ತಾ ಮುಂದೆ ಬರ್ತಾ ಇದೆ ಮತ್ತೊಂದು ಹಾಡು. ನಿಮ್ಮೆಲ್ಲರಿಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ, ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಗೀತ್ ಚಿತ್ರದ ಹಾಡು, ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಕಲ್ಯಾಣ್ಜಿ ಆನಂದ್ ಜಿ ಅವರ ಸಂಗೀತ ಇದ್ದಂತಹ ಹಾಡಿಗೆ ಧ್ವನಿಯಾಗಿದ್ರು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದವರು ಮಂಜುನಾಥ್ ರಾಮನಗರದಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ ಶಿವಶಂಕರ್ ವೇದವತಿ ತನ್ಮಯ್ ಆನೇಕಲ್ ಶಂಕರ ಮಠದಿಂದ. ನಮಗಾಗಿ ಒಂದು ಹಾಡು ಪ್ರಸಾರ ಮಾಡಿ, ಇಂದು ಪ್ರಸಾರವಾಗ್ತಿರುವ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಿಂದ ಮಂಜು ಚಿಂಗಳೆ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೂಡಿ ಬರ್ತಾ ಇರೋ ಹಾಡುಗಳು ಸೂಪರ್, ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಹೆಸರನ್ನಂತೂ ಹೇಳೋಕ್ಕೆ ಇಷ್ಟ ಇಲ್ಲ, ಆದರೆ ಪ್ರಸಾರವಾಗ್ತಿರೋ ಹಾಡುಗಳನ್ನು ನಾನು ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 4571. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೋಸ್ಕರ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶ ಕಳಿಸಿದ್ರಿ, ಹಾಗೆ ನಿಮ್ಮ ಹಾಡುಗಳು ಯಾರ್ಯಾರ ಹಾಡುಗಳು ಪ್ರಸಾರ ಆಯಿತು ಅವರೆಲ್ಲರಿಗೂ ಖುಷಿಯಾಗಿರುತ್ತೆ. ಹಾಗೆ ಬೇರೆಯವರೆಲ್ಲ ನಿಜವಾಗ್ಲೂ ಬೈಕೋತಾ ಇರ್ತೀರಾ, ಖಂಡಿತವಾಗ್ಲೂ ಬೈಕೋಬೇಡಿ. ತುಂಬ ಚೆನ್ನಾಗಿರುವಂತಹ ಹಾಡುಗಳು, ಸುಮಧುರವಾಗಿರುವಂತಹ ರೆಟ್ರೋ ಗೀತೆಗಳನ್ನು ಕಾರ್ಯಕ್ರಮದಲ್ಲಿ ಕೇಳಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಾ ಈ ಹೊತ್ತಿನ ಈ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿದಂತಹ ನಮ್ಮ ನೆಚ್ಚಿನ ಕೇಳುಗರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕೊನೆಯ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ರೆಹನಾ ಹೈ ತೆರೆ ದಿಲ್ ಮೇ ಚಿತ್ರದಿಂದ ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ ಇರುವಂತಹ ಹಾಡು, ಹ್ಯಾರಿಸ್ ಜಯರಾಜ್ ಅವರ ಸಂಗೀತ ಹಾಗೂ ಸಮೀರ್ ಅವರ ಸಾಹಿತ್ಯ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಹಾಗೆ 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ, ಅದಾದ ನಂತರ 12:05 ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗೋದಕ್ಕೆ ಬರ್ತಾ ಇದ್ದಾರೆ ಆರ್ ಜಿ ವಿಜಯಶ್ರೀ ಅವರು. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ ರಾಜ್ಯವ್ಯಾಪಿ ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಂಗಳೂರಿನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, 15 ದಿನಗಳ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ದಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಇಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
1: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ 1 ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ, ಮೊದಲನೆಯದಾಗಿ ಆನ್ಲೈನ್ ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನ ಕುರಿತು, ಮೂರನೆಯದಾಗಿ ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿಯೇ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದ್ದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
0: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್ ಇಳಕಲ್ ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆಗಿಡಗಳು ಬಿದ್ದಿವೆ. 6 ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16 ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30 ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ myGOV.in ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ

0: ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
4: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
4: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
4: ನವಿಲುಗರಿ ಪ್ರತಿದಿನ 12:05-1:10
3: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ ಸ್ಟುಡಿಯೋ ಸಮಯ ಸರಿಯಾಗಿ 12:08. ಈ ಹೊತ್ತಿಗೆ ನಿಮ್ಮೊಟ್ಟಿಗೆ ಈ ಹೊತ್ತಿನ ಹೋಸ್ಟ್ ನಾನು ವಿಜಯಶ್ರೀ. ಏನು ಮಾತಾಡ್ತೀವಿ? ಹೌದು, ನಿಮ್ಮನೆ ಬಜೆಟ್, ನಮ್ಮನೆ ಬಜೆಟ್. ನಾವು ಉಳಿಸಿದ್ದು, ನೀವು ಉಳಿಸಿದ್ದು, ಉಳಿಸೋದ್ರ ಜೊತೆಗೆ ಕಳ್ಕೊಂಡಿದ್ದು ಕೂಡ, ಇದೆಲ್ಲವನ್ನು ಸಿಂಪಲ್ಲಾಗಿ ಒಂದಿಷ್ಟು ಮಾತುಕತೆ ಥರ ಮಾತಾಡ್ತಾ ಹೋಗ್ತೀವಿ. ನಮ್ಮ ಈ ನವಿಲುಗರಿಯ ಕಂಟೆಂಟ್, ಸ್ಪೆಷಲಿ ನಾನು ನಿಮ್ಮ ಹೋಸ್ಟ್ ವಿಜಯಶ್ರೀ ಮಾತಾಡೋದು ಸಿಂಪಲ್ ಟಾಕ್ ಆಫ್ ದ ಲೈಫ್ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಈ ಎಲ್ಲ ಮಾತನಾಡ್ತಾ ಒಂದು 12:25 ಆದ ನಂತರ ನಮ್ಮೊಟ್ಟಿಗಿರ್ತಾರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಏನು ಹೇಳ್ತಾರೆ ಅಂತ ಕೇಳೋಣ. ಆನಂದ್ ಹತ್ವಾರ್ ಅವರು ಶಿವಮೊಗ್ಗದಿಂದ ಮಾತಾಡ್ತಾರೆ. ಸೊ ಈ ಬಜೆಟ್, ಮನೆ ಬಜೆಟ್ ಲೆಕ್ಕ ಇಡ್ತೀರಾ, ಲೆಕ್ಕ ಬರೀತೀರಾ, ಅದೆಲ್ಲನೂ ಮಾತಾಡೋಣ. ಒಂದಿಷ್ಟು ಸಖತ್ತಾಗಿರೋ ಹಾಡನ್ನ ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಡನ್ನು ಕೇಳ್ತಾ ಮಾತನ್ನು ಕೇಳ್ತಾ ನಿಮ್ಮ ಸಂದೇಶವನ್ನು ನಮಗೆ ಕಳಿಸೋದನ್ನು ಮರಿಬಿಡಿ. ಇದು ನಿಮ್ಮ ಪ್ರೀತಿಯ FM ರೈನ್ಬೋ 101.3 ಮೆಗಾ ಹರ್ಟ್ಸ್.

ಬ್ಯಾಂಗಲ್ ಬಂಗಾರಿ ಸೂಪರ್ ಹಿಟ್ ಸಾಂಗ್ನ ಕೇಳ್ಕೊಂಡು ವಾಪಸ್ ಬಂದಿದ್ದೀವಿ. ಎಸ್ ಐ ಪಿ ಹೌದು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಾಮರ್ಸ್ ಆ್ಯಂಡ್ ಬಿ ಕಾಮ್ ಮಾತೆಲ್ಲ ಇವತ್ತು ಆಡ್ತಾ ಇದ್ದೀವಿ. ತುಂಬ ಸಿಂಪಲ್ ರೀ. ನಾವು ನೀವು ಎಲ್ಲ ಈ ಓಲ್ಡ್ ಸ್ಕೂಲ್ ನ್ಯೂ ಸ್ಕೂಲೆಲ್ಲ ಕಾನ್ಸೆಪ್ಟ್ ಬಿಟ್ಬಿಟ್ಟು ಎಲ್ಲರೂ ಎಕ್ಸ್ಪರ್ಟೇ ಮನೇನ ಅಥವಾ ಮನೆ ಬಜೆಟ್ನ ಅಥವಾ ಸೇವಿಂಗ್ಸ್ನ ಈ ಎಲ್ಲವನ್ನು ಮಾಡೋದ್ರಲ್ಲಿ ನಾವೆಲ್ಲರೂ ಪಿ ಎಚ್ ಡಿ ಹೋಲ್ಡರ್ ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಎಕ್ಸಾಂಪಲ್ ಸಿಗ್ಬೋದು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಅಂತ. ಆದರೆ ಅದು ಬಿಟ್ಟು ತುಂಬ ಸಿಸ್ಟಮೆಟಿಕ್ ಆಗಿ ಹೌಸ್ ವೈಫ್ ಹೋಮ್ ಮೇಕರ್ ಅಂತೇನು ಹೇಳ್ತೀವಿ, ಬಹಳ ಚಂದ ಪ್ಲ್ಯಾನ್ ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಖುಷಿ. ಎಷ್ಟೋ ಬಾರಿ ಬೇರೆಯವರನ್ನು ಸ್ನೇಹಿತರನ್ನು ಅಥವಾ ಹೊರಗಿನ ಫ್ಯಾಮಿಲಿಯನ್ನು ನೋಡಿದಾಗ ಎಷ್ಟು ಚಂದ ಮ್ಯಾನೇಜ್ ಮಾಡ್ತಾರಲ್ಲ, ಹೌದು ಹೀಗೂ ಉಂಟ, ಹೀಗೂ ಮಾಡ್ಬೋದು ಅಂತ ಅನಿಸಿದ್ದುಂಟು, ಕಲ್ತಿದ್ದುಂಟು ಲೈಫಲ್ಲಿ ಈವರೆಗಿನ ಜರ್ನಿಯಲ್ಲಿ. ಹಾಗೆ ಕಲಿಬೇಕು ಕೂಡ, ಅದು ನಿರಂತರತೆ. ಏನಂತೀರಾ, ಚಿಕ್ಕವರಿರಲಿ ದೊಡ್ಡವರಿರಲಿ, ಹಾಗೆ ನಾನು ಅಂದ್ಕೊಳ್ತೀನಿ. ಈ ಲೆಕ್ಕ ಬರೆಯೋದಿದೆಯಲ್ಲ, ಇದು ನಾನು ಅಮ್ಮ ಬರೆಯುವಾಗಲಿಂದ ನೋಡ್ತಾ ಇದ್ದೆ. ಅಮ್ಮ ಎಷ್ಟು ಚೆನ್ನಾಗಿ ಆ ಹೊತ್ತಿನ ಆ ದಿನದ ಅಥವಾ ಆ ತಿಂಗಳ ಡೈರಿನ ಲೆಕ್ಕ ಬರೆದು ಇಡೋರು. ಆಗೆಲ್ಲ ಅನಿಸೋದು ಏನಕ್ಕೆ ಬರಿಬೇಕು, ಮನೇಲಿ ತರ್ತೀವಿ ಬರುತ್ತೆ ಹೋಗುತ್ತೆ ಖರ್ಚಾಗತ್ತೆ ಅಂತ. ಆದರೆ ನಾವು ಆ ಸ್ಟೇಜ್ಗೆ ಬಂದಾಗ ಮನೆಯನ್ನು ಕುಟುಂಬವನ್ನು ಫ್ಯಾಮಿಲಿನ ನಿಭಾಯಿಸಬೇಕು ಅನ್ನೋ ಆ ಸ್ಟೇಜ್ ಬಂದಾಗ ಗೊತ್ತಾಯಿತು ಇದೆಲ್ಲ ಎಷ್ಟು ಮಸ್ಟ್ ಅಂತ ಹೇಳಿ ಅಂತ. ಬರುವ ಆದಾಯಕ್ಕೆ ತಕ್ಕ ಹಾಗೆ ನಮ್ಮ ಸೇವಿಂಗ್ಸ್ ಅಥವಾ ನಮ್ಮ ಖರ್ಚನ್ನು ನಾವು ಮೈಂಟೈನ್ ಮಾಡದೇ ಇದ್ರೆ ಅಥವಾ ಅದರ ಪ್ಲ್ಯಾನ್ ಇಲ್ಲದೇ ಇದ್ರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಲ್ವಾ. ಅದನ್ನು ನೆನ್ಪಿಟ್ಕೊಂಡು ಆ ಫಾರ್ಮೆಟ್ನ ನೆನ್ಪಿಟ್ಕೊಂಡು ಕಂಟಿನ್ಯೂಟಿ ಇರೋದು ಎಷ್ಟೊಂದು ಎಷ್ಟೊಂದು ಉದಾಹರಣೆಗಳಿದೆ. ಹಾಗೆಯೇ ಇವತ್ತಿನ ಯಂಗರ್ ಜನ್ರೇಷನ್ ಅಂತ ನಾವೇನು ಹೇಳ್ತೀವಿ, ನ್ಯೂ ಸ್ಕೂಲ್ ಅವ್ರದೇ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಅವರು ಕೂಡ ಏನು ಡಿಫ್ರೆಂಟ್ ಅಲ್ಲ, ಸಿಕ್ಕಾಪಟ್ಟೆ ಪ್ಲ್ಯಾನ್ಗಳನ್ನು ಇಟ್ಕೊಂಡು ಸಿಕ್ಕಾಪಟ್ಟೆ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಪ್ರಾಜೆಕ್ಟ್ನ ನೋಡಿಕೊಂಡು ಮಾಡ್ತಾ ಇರ್ತಾರೆ. ಆದರೆ ಒಂದೊಂದು ನಿಜ, ಡೈಲಿ ಲೈಫಿನ ಈ ಒಂದು ಏನು ಹೇಳ್ತೀವಿ ಬೇರೆ ಬೇರೆ ಬೇರೆ ರೀತಿಯ ಖರ್ಚು ಅಥವಾ ಅದನ್ನು ಅರಗಿಸ್ಕೊಳ್ಳೋದು ಡೈಜೆಸ್ಟ್ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ಎಲ್ಲ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಈಗಂತೂ ಎಲ್ಲರೂ ಹೇಳ್ತಾರೆ ಉಳಿಸಿ ಏನು ಮಾಡೋದು, ಇವತ್ತಿಗೆ ಏನು ಬದುಕ್ತೀವಿ ಅದು ಲೈಫು ಅಂತ. ಇಂಥದ್ದೇ ಒಂದಿಷ್ಟು ಮಾತು ಇವತ್ತಿನ ನಮ್ಮ ಕಂಟೆಂಟಲ್ಲಿ. ಬನ್ನಿ ಹಾಡು ಕೇಳ್ಕೊಂಡು ವಾಪಸ್ ಬರೋಣ. ಆದರೆ ಒಂದಂತೂ ನಿಜ, ಬರುವ ಆದಾಯವನ್ನು ಉಳಿತಾಯ ಮಾಡಿಕೊಂಡು ಸೇವಿಂಗ್ಸ್ ಮಾಡಿಕೊಂಡು ಮುಂದೆ ಹೋಗೋದು ತುಂಬ ಒಳ್ಳೆ ಹ್ಯಾಬಿಟು. ಯಾಕೆಂತಂದರೆ ಎಷ್ಟೊಂದೆಲ್ಲ ಪ್ಲ್ಯಾನ್ಸ್ ಫ್ಯೂಚರ್ಗೂ ಇರುತ್ತೆ ಪ್ರೆಸೆಂಟ್ಗೂ ಇರುತ್ತೆ, ಅದೊಂಥರ ಪವರ್ ವೆಹಿಕಲ್ ಇದ್ದಾಗೆ. ಬ್ಯಾಲೆನ್ಸ್ ಮಾಡೋದು ನಮಗೆ ಗೊತ್ತಿರಬೇಕು, ನಿಮಗೂ ಗೊತ್ತೇ ಗೊತ್ತಿದೆ. ಸೊ ಅಂಥದ್ದೊಂದಿಷ್ಟು ಮಾತು ಮಾತಾಡ್ತಾ ಹೋಗೋಣ ಹಾಡನ್ನು ಕೇಳಿಕೊಂಡು. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಾನು ನಿಮ್ಮ ಹೋಸ್ಟ್ ವಿಜಯಶ್ರೀ.

ಶೈಲು ಶೈಲು ಟೈಟಲ್ ಸಾಂಗ್ ಕೇಳ್ಕೊಂಡು ವಾಪಸ್ ಬಂದಿದ್ದೀವಿ. ಆಗಲೇ ಎಸ್ ಎಮ್ ಎಸ್ಗಳು ಬರೋದಕ್ಕೆ ಶುರುವಾಯಿತು ನಿಮ್ಮ ಮೆಸೇಜ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಟೀ ಡೇನಾ ಇವತ್ತು ಶ್ರೀನಿವಾಸ್, ಥ್ಯಾಂಕ್ ಯು. ಚಾಯ್ ಕುಡಿಯೋದಕ್ಕೆ ಒಂದು ಒಳ್ಳೆ ಕಂಪನಿ ಇರಬೇಕು ಅಂತ ನನ್ನ ಅನಿಸಿಕೆ. ಯಾವಾಗಲೂ ಅಷ್ಟೇ, ಟೀ ಮತ್ತು ಕಾಫಿನ ಕಂಪನಿ ಜೊತೆಗೆ ಕುಡಿದ್ರೆ, ಪಾರ್ಟ್ನರ್ ಜೊತೆಗೆ ಕುಡಿದ್ರೆ, ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಈ ಸರ್ಕಲಲ್ಲಿ ಟೀ ಕುಡಿಯೋದು ಕಾಫಿ ಕುಡಿಯೋದು ಇದೆಯಲ್ಲ, ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಓಕೆ, ಹ್ಯಾಪಿ ಟೀ ಡೇ. ಬನ್ನಿ, ನಾವು ಮಾತಾಡ್ತಾ ಇದ್ವಿ ಹೇಗೆ ಉಳಿಸ್ತೀವಿ, ಹೇಗೆ ಬಜೆಟ್ ಪ್ಲ್ಯಾನ್ ಮಾಡ್ತೀವಿ, ಹೇಗೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ್ದು ಮತ್ತು ಉಳಿಸಿದ್ದನ್ನು ಕಳ್ಕೊಳ್ಳೋ ಅಂತ. ಎಲ್ಲದರ ಬಗ್ಗೆ ಸಿಂಪಲ್ ಟಾಕ್ ಇವತ್ತು, ವೆರಿ ಸಿಂಪಲ್ ಟಾಕ್. ಸಿಕ್ಕಾಪಟ್ಟೆ ಪ್ರಾಜೆಕ್ಟು, ಬ್ಯಾಂಕು, ಇಂಟ್ರೆಸ್ಟು ಅವೆಲ್ಲ ಇಲ್ಲ. ಓಕೆನಾ? ಮನೇಲಿ ಎಷ್ಟು ನೋಡಿ ಎಷ್ಟು ಖುಷಿ ಅನಿಸುತ್ತೆ ಹಳೆ ಕಾಲದ ಎಲ್ಲ ಒಂದು ಮ್ಯಾನೇಜ್ಮೆಂಟು ಆ ಎಲ್ಲ ನೋಡಿದಾಗ. ಆಗ ಆದಾಯ ಕಡಿಮೆ ಇರ್ತಾ ಇತ್ತು, ಈಗಿನ ಥರ ಲಕ್ಷ ಲಕ್ಷಗಟ್ಟಲೆ ಇನ್ಕಮ್ ಇರಲಿಲ್ಲ. ಆದರೂ ಬದುಕು ನಡೀತಾ, ಕಷ್ಟ ಇರಲಿಲ್ಲ ಅಂತ ಯಾರೂ ಹೇಳಲ್ಲ, ಇತ್ತು ಆದರೂ ನಡೀತಾ ಇತ್ತು. ಆದರೆ ಇವತ್ತಿನ ದಿನದಲ್ಲಿ ಸಿಕ್ಕಾಪಟ್ಟೆ ಮ್ಯಾನೇಜ್ ಮಾಡುವಂತಹ, ಹಾಗೆ ಪ್ಲ್ಯಾನ್ ಮಾಡುವಂತಹ ಅವಶ್ಯಕತೆ ತುಂಬ ಇದೆ. ಯಾಕೆಂತಂದರೆ ಎಲ್ಲವೂ ಕೂಡ ದುಬಾರಿಯಾಗಿದೆ, ಕಾಸ್ಟ್ಲಿ ಆಗಿರೋದ್ರಿಂದ. ಎಜುಕೇಷನ್ ಇರಬಹುದು, ಅಥವಾ ಮನೆ ತೊಗೊಳ್ಳೋದಿರಬಹುದು, ಅಥವಾ ನಾವು ಇಷ್ಟಪಟ್ಟಂತಹ ಯಾವುದಾದ್ರೂ ವೆಹಿಕಲ್ ತೊಗೊಳ್ಳೋದಿರಬಹುದು, ಇದೆಲ್ಲದಕ್ಕೂ ಕೂಡ ಪ್ಲ್ಯಾನ್ ಮಾಡಬೇಕಾಗತ್ತೆ. ಕೆಲವಕ್ಕೆ ನಾವು ಸಾಲ ಮಾಡಬೇಕಾಗತ್ತೆ, ಕೆಲವಕ್ಕೆ ಲೋನ್ ಮಾಡಬೇಕಾಗತ್ತೆ. ಈ ಲೋನ್ ಮಾಡೋದಾಗಲೂ ಕೂಡ ಟ್ರಿಕಿ ಆ ಒಂದು ಪ್ಲ್ಯಾನ್ಗಳು ಅಥವಾ ಎಕ್ಸ್ಟ್ರಾ ಇಂಟ್ರೆಸ್ಟು ಇದೆಲ್ಲವೂ ಕೂಡ. ಯಾರೂ ಕೂಡ ಇದರಿಂದ ಹೊರತಾಗಿರೋದಿಲ್ಲ, ಒಂದಿಷ್ಟು ವರ್ಗವನ್ನು ಬಿಟ್ಟರೆ ಅಥವಾ ಕ್ಲಾಸ್ನ ಬಿಟ್ಟರೆ. ಹಾಗೆಯೇ ಪ್ರತಿನಿತ್ಯದ ಈ ತಿಂಗಳ ಬಜೆಟ್ ನೋಡಿ ಎಷ್ಟು ಚೆಂದ. ಎಲ್ಲರ ಮನೆ ಬಜೆಟ್ ಇದು, ಇದು ನಿಮ್ಮನೇದು ಹೌದು, ನಾನು ಮಾಡೋದು ಹೌದು. ಪ್ಲ್ಯಾನು ಗ್ರಾಸರಿ ಇರಬಹುದು, ಅಥವಾ ನಮ್ಮ ದಿನನಿತ್ಯದ ಬಳಸುವಂಥ ಮಿಲ್ಕ್ ಕೂಪನ್ಗಳಿರಬಹುದು, ಅಥವಾ ಟ್ರಾನ್ಸ್ಪೋರ್ಟಿಗೆ ಪೆಟ್ರೋಲ್, ಆಫೀಸ್ ಟು ಮನೆ, ಮನೆ ಟು ಆಫೀಸ್, ಸ್ಕೂಲ್ ಇತ್ಯಾದಿ ಇತ್ಯಾದಿ. ಹಾಗೆಯೇ ಕೇಬಲ್, ಇಂಟರ್ನೆಟ್ ಇರಬಹುದು, ಪೇಪರ್ ಇರಬಹುದು ಇತ್ಯಾದಿ ಇತ್ಯಾದಿ. ಇನ್ನು ಮಕ್ಕಳು ಎಜುಕೇಷನ್ ಅಥವಾ ಸ್ಕೂಲ್ ಕಾಲೇಜ್ ಇತ್ತು ಅಂತಂದರೆ ಅದು ಖಂಡಿತ ಎಕ್ಸ್ಟ್ರಾ ಬಜೆಟ್ ಅಥವಾ ಖಂಡಿತ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್. ಅದಕ್ಕೋಸ್ಕರ ನೋ ಡೌಟ್ ಪ್ಲ್ಯಾನ್ ಮಾಡಿ ಇಡಲೇಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ಸ್ಕೂಲ್ ಅಥವಾ ಕಾಲೇಜ್ ಫೀಗಳಿರಬಹುದು ಅಥವಾ ಓಡಾಟ, ಎಷ್ಟು ನಾವು ಫೀ ಪೇ ಮಾಡ್ತೀವಿ ಅಷ್ಟೇ ಓಡಾಟದ ಖರ್ಚು ಕೂಡ ಇರುತ್ತೆ.

ಇದೆಲ್ಲವೂ ಕೂಡ ಇದೆಲ್ಲ ಎಷ್ಟು ಚಾಲೆಂಜ್ ನೋಡಿ ಡೇ ಬೈ ಡೇ. ಬಟ್ ನೋ ಟೆನ್ಷನ್, ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಪ್ಲ್ಯಾನ್ ಅಪ್ ಮಾಡೋದೇ ನಮ್ಮ ಕೆಲಸ, ಹಾಗೇ ಮಾಡಬೇಕು ಕೂಡ. ಅದರಲ್ಲಿ ನೋಡಿ ದಿನನಿತ್ಯ ಲೈಫಲ್ಲಿ ಎಷ್ಟೊಂದು ನಾವು ನಿರೀಕ್ಷಣೆ ಮಾಡೋದಿಲ್ಲ ಹೀಗೆ ಬರಬಹುದು ಆ ಖರ್ಚು ಅಂತ. ಅಂತೊಂದೊಂದಿಷ್ಟು ಖರ್ಚುಗಳು ಕೂಡ ಇರುತ್ತೆ. ತುಂಬ ಬುದ್ಧಿವಂತರು ನಮ್ಮ ಅಮ್ಮ ನಿಮ್ಮ ಅಮ್ಮ ಇರ್ಬೋದು ಅಥವಾ ನಾವಿರ್ಬೋದು, ನಾನಂತೂ ಖುಷಿಯಿಂದ ಹೇಳ್ಕೊಳ್ತೀನಿ ಪ್ಲ್ಯಾನ್ ಮಾಡಿದ್ದೀನಿ. ತೀರಾ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದೆ, ಬಟ್ ಅದರ್ವೈಸ್ ಡೈರಿ, ಎಸ್, ಲೆಕ್ಕ ಬರೆದು ಡೈರಿ ಪ್ಲ್ಯಾನ್ ಮಾಡಿ ಬರೆದು ಎಲ್ಲವನ್ನು ಮ್ಯಾನೇಜ್ ಮಾಡಿದ್ದು ಹೌದು. ಅದರಲ್ಲಿ ಯಾವ ಸಂಕೋಚ ಇಲ್ಲದೆ ಆ ಸೀಕ್ರೆಟ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಅಂತಹ ಅನಿರೀಕ್ಷಿತ ಖರ್ಚುಗಳು ಬಂದಾಗಲೂ ಕೂಡ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಮೇ ಬಿ ಇನ್ಕಮ್ ಆರ್ ಉಳಿತಾಯ ಮ್ಯಾಚ್ ಆಗದೆ ಹೋಗ್ಬೋದು, ಆದರೆ ಅದೇ ಲೈಫ್ನ ಚಾಲೆಂಜು. ಎಷ್ಟೋ ಜನ ಎಷ್ಟು ಚಂದ ನಿಭಾಯಿಸ್ಕೊಂಡು ಹೋಗ್ತೀವಿ, ಹಾಗೆ ನಡೀತಾ ಇದೆ ಕೂಡ ಪ್ರಪಂಚ. ಎಸ್, ಮೆಸೇಜ್ ಮಾಡ್ತಾ ಇದ್ದೀರಾ, ಯೋ ಫ್ಯೂಚರಲ್ಲಿ ಸೇವಿಂಗ್ಸ್ ಇಲ್ಲದಿದ್ದರೆ ಹೇಗೆ ಮೇಡಮ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಹರಿಹರನ್ ವಿಜ್ಞಾನ ನಗರದಿಂದ. ಹೌದು, ನಾನು ಒಪ್ಕೊಳ್ತೀನಿ ಮಾತನ್ನ. ಹಾಗೆ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾನೂ ಬಂದಿದ್ದೀವಿ, ಆದರೂ ಎಲ್ಲೋ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಿಸ್ ಹೊಡೆದಾಗ ಮ್ಯಾನೇಜ್ ಮಾಡಬೇಕು, ದಟ್ಸ್ ಅ ಲೈಫ್. ಮತ್ತೊಂದಿಷ್ಟು ಸಂದೇಶಗಳನ್ನು ಖಂಡಿತ ನಾನು ಓದ್ತೀನಿ. ಎಸ್, ಒಂದು ಹಾಡು ಕೇಳಿಕೊಂಡು ವಾಪಸ್ ಬರೋಣ. ನಿಮ್ಮ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ 101.3 MHz.

ಮಾತಾಡೋದ್ರ ಜೊತೆ ಜೊತೆಗೆ ನೀವು ಕೂಡ ಮಾತಾಡ್ತಾ ಇದ್ದೀರಾ. ಲಕ್ಷ್ಮೀ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ವಿಜಯಶ್ರೀ ಲೆಕ್ಕ ಇಡಲೇಬೇಕು, ಉಳಿತಾಯ ಮಾಡಲೇಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಅಲ್ವಾ ಪ್ಲ್ಯಾನ್ ಮಾಡೋದಕ್ಕೆ. ಫ್ಯೂಚರ್ ಪ್ಲ್ಯಾನ್ ಇರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿ ಇತ್ಯಾದಿ ಅಂತ 100% ನಾನು ಒಪ್ಕೊಳ್ತೀನಿ. ಹಾಗೇ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಹಾಡುಗಳು ಚೆನ್ನಾಗಿದೆ, ಮಾತು ಚೆನ್ನಾಗಿಲ್ವಾ ಅದನ್ನು ಹಾಕಿ. ಇನ್ನು ನನ್ನ ಫ್ರೆಂಡ್ ಸಿಕ್ಕಾಬಿಟ್ಟೆ ಪಕ್ಕ ರೀ ಲೆಕ್ಕ ಇಡೋದ್ರಲ್ಲಿ ಅಂತ ಇದ್ದಾರೆ ಮಾಣಿಕ್ ಶೆಟ್ಟಿ ಅವರು ಲಿಂಗಸೂರಿಂದ. ಲೆಕ್ಕ ಇಡಲೇಬೇಕಾಗತ್ತೆ, ಲೆಕ್ಕನೂ ಇಡಬೇಕು, ಸೇವಿಂಗ್ಸು ಮಾಡಬೇಕು, ಕಳ್ಕೊಳ್ಳಬೇಕು, ಲೈಫ್ನ ಸಿದ್ಧಾಂತ ಅದು. ಕಳ್ಕೊಂಡಿದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಏನು ಗೊತ್ತಾ, ಎಷ್ಟೋ ಸರಿ ಈ ಸೇವಿಂಗ್ಸು ಅಥವಾ ನಾವು ಉಳಿಸಿದ್ದನ್ನು ಇಂಥದಕ್ಕೆ ಬೇಕು ಅಂತ ಇಟ್ಕೊಂಡಿರ್ತೀವಿ, ನೋಯಿಂಗ್ಲಿ ಯಾರ್ ಅನ್ನೋಯಿಂಗ್ಲಿ, ಗೊತ್ತಿದ್ದು ಗೊತ್ತಿಲ್ಲದೇನೋ ಯಾರ್ದೋ ಕಷ್ಟಕ್ಕೆ ಕೊಟ್ಟಿರಬಹುದು ಅಥವಾ ಯಾವುದೋ ಪ್ರಾಜೆಕ್ಟಲ್ಲಿ ಹಾಕಿರಬಹುದು. ಕೆಲವರದ್ದು ಲಕ್ಷಾಂತರ ರೂಪಾಯಿ ಹೋಗಿದ್ದು ಉಂಟು. ಉದಾಹರಣೆ, ಫ್ರೆಂಡ್ ಸರ್ಕಲಲ್ಲಿ ಕೇಳ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಕೆಲವರು ಎಷ್ಟು ಈಸಿಯಾಗಿ ತೊಗೊಂಡು ಬೇಗ ಮರೀತಾರೆ, ಇನ್ನು ಕೆಲವರು ಕೊರಗ ಹಚ್ಕೊಳ್ತಾರೆ. ಲೈಫ್ನ ಎಷ್ಟೊಂದು ಫೇಸಸ್ಸು ನಮಗೆ ಕೇಳಕ್ಕೆ ಸಿಗುತ್ತೆ, ಕಾಣಕ್ಕೆ ಸಿಗುತ್ತೆ, ಕೆಲವೊಂದು ಬಾರಿ ಅದು ನಮ್ಮ ಅನುಭವಕ್ಕೂ ಕೂಡ ಬರುತ್ತೆ. ಸೊ ಈ ಫೈನಾನ್ಷಿಯಲ್ ಸಿದ್ಧಾಂತಗಳನ್ನು ತಗೊಂಡಾಗ ನೀವೆಷ್ಟೇ ಸಿಸ್ಟಮ್ಯಾಟಿಕ್ ಅದು ಇದು ಅಂತ ಏನೇ ಹೇಳಿ, ಆದರೂ ಅನಿರೀಕ್ಷಿತ ಖರ್ಚುಗಳು, ಅನಿರೀಕ್ಷಿತವಾದಂತಹ ಯಾವುದೇ ಅಂಥದ್ದು ಒಂದಿಷ್ಟು ಹಣಕಾಸು ಸಮಸ್ಯೆಗಳು ಬಂದಾಗ ಲೈಫ್ ಕೆಲವೊಂದು ಸರಿ ಸಫರ್ ಆಗೋದು ಹೌದು, ಸ್ಟ್ರಗಲ್ ಆಗೋದು ಹೌದು. ನಾನು ತುಂಬ ಲ್ಯಾವಿಶ್ ಆಗಿರೋ ಅಥವಾ ಸಿಕ್ಕಾಪಟ್ಟೆ ಇನ್ಕಮ್ ಸೋರ್ಸ್ ಇರೋ ಆ ಒಂದು ಫೇಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾರ್ಮಲ್ ನಮಗೆ ಸೊಸೈಟಿನಲ್ಲಿ ದಿನನಿತ್ಯಕ್ಕೆ ಎಕ್ಸಾಂಪಲ್ ಸಿಗುವಂಥ ಒಂದು ಸ್ಟೇಜ್ನ ಬಗ್ಗೆ, ಅದ್ರ ಬಗ್ಗೆ ಮಾತನಾಡ್ತಾ ಇರೋದು. ಆಫ್ಕೋರ್ಸ್ ಎಲ್ಲರೂ ಕೂಡ ಲೈಫ್ ಸ್ಟೈಲಲ್ಲಿ ತುಂಬ ಮುಂದೆ ಹೋಗಿದ್ದೀವಿ, ಈಗೆಲ್ಲ ಆಗೋಯ್ತು, ಮಧ್ಯಮ ವರ್ಗ ಅದು ಇದು ಎಲ್ಲ ಹೇಳೋದಿಲ್ಲ, ಟರ್ಮೇ ಇಲ್ಲ ಅಂತೆಲ್ಲ ಮಾತಾಡ್ತಾರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳು. ಅಪ್ಪರ್ ಮಿಡ್ಲ್ ಕ್ಲಾಸಿಂದ ಮೇಲೆ ಹೋಗಿದ್ದಾರೆ ಜನ ಇಲ್ಲ ಅಂತ. ಆದರೆ ಎಲ್ಲೋ ನಮ್ಮ ಸುತ್ತ ನಿಮ್ಮ ಸುತ್ತ ನೋಡಿದಾಗೆಲ್ಲ ಕೆಲವೊಮ್ಮೆ ಬದಲಾಗಿಲ್ಲ ಅಂತ ಅನಿಸುತ್ತೆ. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನೀವು ಒಂದು ಜನ್ರೇಷನ್ ಹಿಂದೆ ಹೋಗಿ ಹೇಳ್ತಾ ಇದ್ರು, ನಮ್ಮ ಅಪ್ಪ ಇರಬಹುದು ಅಥವಾ ನಿಮ್ಮ ಮನೇಲಿ ದೊಡ್ಡವ್ರು ಯಾರು ಇದ್ದರೆ, 100,000 ಇರೋನಿಗೆ 100,000, 100 ಇರೋನಿಗೆ 100 ಸಾಲ ಅಂತ ಎಷ್ಟು ಕಾಮನ್ ಆಗಿ ಹೇಳ್ತಾ ಇದ್ರು, ಅದು ಸತ್ಯ ಕೂಡ ಅಂತ ಅನಿಸುತ್ತೆ. ಹಾಗೆಯೇ ಈ ಉಳಿತಾಯ ಸೇವಿಂಗ್ಸ್ ಅಥವಾ ಖರ್ಚು ಅಥವಾ ಕಳೆದುಕೊಳ್ಳೋದು ಅಥವಾ ಇನ್ಕಮ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಗೇಮ್ ಆಫ್ ಸೈಕಾಲಜಿ ಆ್ಯಂಡ್ ಎಮೋಷನ್ಸ್ ಅಂತ ಹೇಳ್ತಾರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್. ಯಾಕೆ ಅಂತೀರಾ? ಒಂದು ಬ್ರೇಕ್ ತಗೊಳ್ಳೋಣ, ಬರ್ತೀನಿ ಮತ್ತೆ ಮಾತಿಗೆ. ಹಾಗೆ ಪ್ಲೇಲಿಸ್ಟ್ಗೆ ವಾಪಸ್ ಹೋಗಿ ಬನ್ನಿ, ಹಾಡನ್ನು ಕೇಳ್ಕೊಂಡು ಬನ್ನಿ, ಮಾತಾಡ್ತಾ ಇರೋಣ. ಮೆಸೇಜ್ ಮಾಡೋದನ್ನು ಮರಿಬೇಡಿ. ನೀವಿದ್ದೀರಾ 101.3 MHz ನವಿಲುಗರಿ ಕಾರ್ಯಕ್ರಮದಲ್ಲಿ. ನಿಮ್ಮೊಟ್ಟಿಗೆ ಇವತ್ತಿನ ಹೋಸ್ಟ್ ನಾನು ವಿಜಯಶ್ರೀ.

0: ಸಂತೋಷ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದಿದ್ದೀವಿ.

0: ಹೌದು, ಮಾತನಾಡ್ತಾ ಮಾತನಾಡ್ತಾ ನಾನು ಹೇಳ್ತಾ ಇದ್ದೆ ನೀವು ಕೂಡ ನೀವು ಮಾತಾಡಬಹುದು, ಇದು ನಿಮ್ಮದು ಕಾರ್ಯಕ್ರಮ ಹೌದು ಅಂತ. ಮಾದನ ಹೆಬ್ಬರ್ಗೆಯಿಂದ ಶಿವಲಿಂಗಪ್ಪ ಅವರು ಹೇಳ್ತಾರೆ, ಲೆಕ್ಕಾಚಾರ ಅಥವಾ ಈ ಲೆಕ್ಕ ಬರೆಯೋದು ಇದೆಲ್ಲ ಮ್ಯಾನೇಜ್ ಮಾಡೋದು ಇದೆಯಲ್ಲ ಮೇಡಮ್, ಇದು ಲೈಫ್ನ ಈಸಿ ಮಾಡುತ್ತಾ ಇಲ್ಲಾಂದರೆ ಸಿಕ್ಕಾಪಟ್ಟೆ ಟೆನ್ಷನು. ಹೀಗೆ ಪ್ಲ್ಯಾನ್ ಮಾಡಿಕೊಳ್ಳೋದ್ರಿಂದ ಒಂದಿಷ್ಟು ಒತ್ತಡಗಳು ಸ್ಟ್ರೆಸ್ಗಳು ಕಡಿಮೆ ಆಗುತ್ತೆ. ಸುಮ್ಮನೆ ಹೇಗೋ ಬಂತು ಹೇಗೋ ಖರ್ಚು ಮಾಡಿದ್ವಿ ಅಂದರೆ ನೋ ಯೂಸ್ ಅಂತ. ಯೂಶ್ವಲಿ ನಾವು ನೀವು ಯಾರೂ ಆಗಿರೋದಿಲ್ಲ, ಆ ಥರನೇ ನಾವು ಮಾತಾಡ್ತಾ ಇರೋದು ಇವತ್ತಿನ ಕಂಟೆಂಟಲ್ಲಿ. ಆದರೆ ಎಕ್ಸ್ಪರ್ಟ್ಸ್ ಸಾಕಷ್ಟು ಸೆಮಿನಾರ್ಗಳನ್ನು ಹಾಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ಲೇಖನವನ್ನು ಬರೆಯುವಂತಹ ಆನಂದ್ ಹತ್ವಾರ್ ಅವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ಈ ಬಗ್ಗೆ ಮಾತಾಡಿದ್ದಾರೆ. ಸಾಕಷ್ಟು ಸಜೆಷನ್ಗಳನ್ನು ಕೂಡ ಕೊಡ್ತಾರೆ ಅವರು ಇನ್ಸ್ಟಿಟ್ಯೂಷನ್ಗಳಿಗೆ ಸೆಮಿನಾರಲ್ಲಿ ಮಾತನಾಡುವಾಗ ಎಲ್ಲ. ತುಂಬ ಸಿಂಪಲ್ಲಾಗಿ ಏನಾದರೂ ನಮ್ಮ ಲಿಸ್ನರ್ಸ್ಗೆ ಈ ಬಗ್ಗೆ ಹೇಳಿ ಅಂತ ನಾನು ಅವರನ್ನು ಕೇಳಿದೆ. ಅವರು ಮಾತಾಡ್ತಾ ಮಾತಾಡ್ತಾ ಟೆಕ್ನಿಕಲಿನೂ ಹೇಳಿದ್ರು, ಹಾಗೆ ದಿನನಿತ್ಯದ ಲೈಫ್ನಲ್ಲಿ ಎಷ್ಟೆಲ್ಲ ಇಂಪಾರ್ಟೆಂಟು ಉಳಿತಾಯ ಇರಬಹುದು ಅಥವಾ ಸಾಲ, ಇದಕ್ಕೋಸ್ಕರ ಸಾಲ ಮಾಡ್ತೀವಲ್ವ ಏನಾದರೂ ಈಗ ಹೇಳಿದ್ನಲ್ಲ 108 ಖರ್ಚು ಇರ್ಬೋದು, ವಾಂಟೆಡ್ ಆರ್ ಅನ್ವಾಂಟೆಡ್, ಅದಕ್ಕೆಲ್ಲ ಹೇಗೆ ಅಂತ ಅವರನ್ನ ಮಾತಾಡಿಸ್ತೇವೆ. ಬನ್ನಿ ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳೋಣ. ಶಿವಮೊಗ್ಗದಿಂದ ಆನಂದ್ ಹತ್ವಾರ್, ಫೈನಾನ್ಷಿಯಲ್ ಎಕ್ಸ್ಪರ್ಟ್.
1: ಹಳಿ ತಪ್ಪದಂಗೆ ಆದರೂ ಕೂಡ ಮತ್ತೆ ವಾಪಸ್

0: 여러분들에게 ನಮಸ್ತೆ ಮೇಡಮ್, ಇವತ್ತು ನೀವು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ತಗೊಂಡಿದ್ದೀರಾ, ಸೇವಿಂಗ್ಸ್. ತಮಾಷೆಯಾಗಿ ಶುರು ಮಾಡ್ಬೇಕು ಅಂದ್ರೆ ಯಾರೊಬ್ಬ ಹೇಳಿದಂತೆ ದುಡ್ಡಿಂದ ನಾವು ಸಂತೋಷನ ಖರೀದಿ ಮಾಡಕ್ಕಾಗಲ್ಲ ಅಂತ. ಅದಕ್ಕೆ ಇನ್ನೊಬ್ಬ ಹೇಳಿದಂತೆ ಹಂಗಂದ್ರೆ ನಿನಗೆ ಎಲ್ಲಿ ಶಾಪಿಂಗ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ. ಸೊ ದುಡ್ಡು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಮಜಾ ಅಂದ್ರೆ ಏನ್ ಗೊತ್ತಾ ಮೇಡಮ್, ಈ ಸೇವಿಂಗ್ಸ್ ಅನ್ನೋದು ಡೈರೆಕ್ಟ್ ಇದ್ದಂಗೆ ಎಲ್ಲರಿಗೂ ಗೊತ್ತು, ಇದು ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ, ಇದು ಮಾಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತ. ಬಟ್ ಸಾಕಷ್ಟು ಜನ ಮಾಡ್ತಾ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಆದಾಯನೇ ಇರ್ತಿರ್ಲಿಲ್ಲ, ಈಗಿನ ಕಾಲದಲ್ಲಿ ಆದಾಯ ತುಂಬಾ ಚೆನ್ನಾಗಿದೆ, ಸೇವಿಂಗ್ಸ್ ಮಾಡಕ್ಕೆ ಆಗ್ತಿಲ್ಲ. ಹಿಂದಿನ ಕಾಲದಲ್ಲಿ ಆದಾಯ ತುಂಬಾ ಕಮ್ಮಿ ಇರ್ತಿತ್ತು, ಈಗಿನ ಕಾಲದಲ್ಲಿ ಆದಾಯ ತುಂಬಾ ಚೆನ್ನಾಗಿದೆ, ಬಟ್ ನಮ್ಮ ಎಕ್ಸ್ಪೆನ್ಸಸ್ಗಳು ನಮ್ಮ ಆದಾಯಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಇಂಥದ್ರಲ್ಲಿ ನಾವು ಮೂಲಭೂತವಾಗಿ ದೊಡ್ಡ ದೊಡ್ಡ ಮಟ್ಟದ ಏನು ಚೇಂಜಸ್ ಮಾಡ್ಕೊಳ್ಳೇಬೇಕಂತ ಏನಿಲ್ಲ ಮೇಡಮ್, ಸಣ್ಣ ಸಣ್ಣ ಮೈನ್ಯೂಟ್ ಚೇಂಜಸ್ಗಳು ಮಾಡ್ಕೊಂಡ್ರು ಕೂಡ ಸಾಕು. ಏನಂತ ಹೇಳಿದ್ರೆ, ಈಗ ನಾವು ಸೂಪರ್ ಮಾಲಿಗೆ ಹೋಗ್ತೀವಿ, ಅವಾಗ ನಾವು ನಮ್ದೇ ಬ್ಯಾಗ್ ತಗೊಂಡೋಗೋದು, ಹೋಟೆಲ್ಗೆ ಹೋದಾಗ ಅಲ್ಲಿನ ವಾಟರ್ ಬಾಟ್ಲ್ ತಗೊಳ್ಳೋ ಬದಲು ನೀವೇ ವಾಟರ್ ತಗೊಂಡೋಗಿರೋದು, ಇಲ್ಲ ಅಲ್ಲಿನ ನಾರ್ಮಲ್ ವಾಟರ್ ತಗೊಳ್ಳೋದು. ಈ ತರದೆಲ್ಲ ಸ್ಮಾಲ್ ಸ್ಮಾಲ್ ಚೇಂಜಸ್ ಮಾಡ್ಕೊಂಡ್ರೆ ಸಾಕು, ಸಾಕಷ್ಟು ನಾವು ಸೇವಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡ್ಬೋದು. ಇಂಥದ್ರಲ್ಲೆಲ್ಲ ನಮ್ಮ ಮನೆ ಹೆಣ್ಮಕ್ಳು ತಾಯಂದ್ರು PhD ಹೋಲ್ಡರ್ಸ್ ಮೇಡಮ್. ನೀವು ನೋಡಿದ್ರೆ ಮನೆಗಳಲ್ಲಿ ಏನೇನೋ ಪ್ಲಾಸ್ಟಿಕ್ ಕವರ್ ಅಂತೆ, ರಬ್ಬರ್ ಬ್ಯಾಂಡ್ ಅಂತೆ, ಯಾವ್ದೋ ವಸ್ತುಗಳನ್ನು ತೆಗೆದಿಡ್ತಾ ಇರ್ತಾರೆ ಅವರು, ಕೇಳಿದ್ರೆ ಮುಂದೆ ಉಪಯೋಗ ಆಗತ್ತೆ ಅಂತ ಆ ರೀತಿ. ಇದಲ್ದೇನೆ ಎರಡು ಮೂರು ಚೇಂಜಸ್ಗಳು ನಾವು ನಮ್ಮ ಬದಲಾವಣೆ ಮಾಡಿಕೊಂಡ್ರೆ ಲೈಫಲ್ಲಿ ತುಂಬ ಒಳ್ಳೇದು ಮೇಡಮ್. ಒಂದು 30-30-40 ಪ್ರಿನ್ಸಿಪಲ್ ಅಂತ ಕರಿತೀವಿ, ಅಂದರೆ ನಿಮ್ಮ ಆದಾಯದಲ್ಲಿ 30% ನೀವು ಸೇವಿಂಗ್ಸ್ ಮಾಡಿ, ಇನ್ನು ಮಿಕ್ಕಿದ 30%ನ ನಿಮ್ಮ EMIs ಗತ ಲೋನ್ಸ್ಗಳಿಗೆ ವಿನಿಯೋಗ ಮಾಡಿ, ನೀವು ಉಳಿದಂಥ 40%ನ ಊಟ ತಿಂಡಿ ಓಡಾಟ ಮಕ್ಕಳು ಫೀಸು ಮನೆಯ ರೆಂಟಿಗೆ ಖರ್ಚು ಮಾಡಿ ಅಂತ. ಎರಡನೇದು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಸಾಕಷ್ಟು ಸಾರಿ ನಾವು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದಿಲ್ಲ, ನಮಗೆ ಏನು ಗೋಲ್ ಇದೆಯೋ, ಯಾವ್ಯಾವ ಗೋಲಿಗೆ ಎಷ್ಟೆಷ್ಟು ಸಮಯ ಇದೆ, ಎಷ್ಟೆಷ್ಟು ದುಡ್ಡು ಬೇಕು ಅಂತ ಕ್ಲೀನಾಗಿ ಪ್ಲಾನ್ ಮಾಡಿ ಅದ್ರ ಪ್ರಕಾರವಾಗಿ ಇನ್ವೆಸ್ಟ್ ಮಾಡಿ. ಮೂರನೇದು ನಮ್ಮ ಸೇವಿಂಗ್ಸನ್ನು ಆಟೋಮೇಟ್ ಮಾಡಿ. ಆಟೋಮೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಮಂತ್ ಎಂಡಿಗೆ ಅಥವಾ ಮಂತ್ ಸ್ಟಾರ್ಟಿಂಗಲ್ಲಿ ನೀವು ನಿಮ್ಮ ಎಮೋಷನ್ಸಿಗೆ ನಿಮ್ಮ ಸೇವಿಂಗ್ಸನ್ನು ಕೈ ಕೊಡಬಾರ್ದು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಮಾಡಿದಾಗ ದ ಮೊಮೆಂಟ್ ನಿಮ್ಮ ಸ್ಯಾಲ್ರಿ ಹಿಟ್ ಆಗಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಸೇವಿಂಗ್ಸಿಗೆ ಹೊಟ್ಟೋಗ್ಬಿಡಬೇಕು. ಆ ರೀತಿ ಮಾಡಿದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಕೊನೆಯದಾಗಿ ನೀವು ಅದನ್ನು ಪ್ರತಿ 6 ತಿಂಗಳಿಗೆ ಒಂದ್ಸತಿ ಮಾನಿಟರ್ ಮಾಡಿ, ಅವಾಗ ನಿಮಗೆ ನೀವು ಎಲ್ಲೇ ಹಳಿ ತಪ್ಪದಂಗೆ ಆದರೂ ಕೂಡ ಮತ್ತೆ ವಾಪಸ್ ಟ್ರ್ಯಾಕಿಗೆ ಬರ್ಬೋದು. ಇಷ್ಟೆಲ್ಲ ಹೇಳಿದ ಮೇಲೆ ಏನೂ ಗೊತ್ತಾಗಿಲ್ಲ ಅಂದರೆ, ಒಂದು ಸಿಂಪಲ್ ರೂಲ್ ಇದೆ, ನೀವು ದುಡಿದಷ್ಟು
1: ಆನಂದ್ ಅವ್ರು ಹೇಳ್ತಾ ಇದ್ರು, ನಂಗೆ ಬಹಳ ಖುಷಿ ಆಯ್ತು. ಅವರು ಒಂದು ಮಾತನ್ನ ಹೇಳಿದ್ರು, ಏನು ಅಂತಂದ್ರೆ, ಸೇವಿಂಗ್ಸ್ ಅಥವಾ ನಿಮ್ಮ ಉಳಿತಾಯವನ್ನ ಮನೆಯ ಹೆಣ್ಣು ಮಕ್ಕಳ ಕೈಲಿ ಕೊಡಿ, ತುಂಬಾ ಚೆನ್ನಾಗಿ ಸೇವ್ ಮಾಡ್ತಾರೆ ಅಂತ. ಆಫ್ಕೋರ್ಸ್ ಎಷ್ಟೋ ಮನೆಗಳಲ್ಲಿ ಇವತ್ತು ಭದ್ರ ಬುನಾದಿ ಅಥವಾ ಮನೆ ಕಟ್ಟಿಕೊಂಡು ಅಥವಾ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನ ತುಂಬಾ ಈಸಿಯಾಗಿ ನೋಡ್ಕೊಳ್ತಾ ಇರೋದು ಅಂತಂದ್ರೆ ನಮ್ಮ ಮನೆಯ ಹೆಣ್ಣು ಮಕ್ಕಳು. ಹೌದು, ಎಷ್ಟು ಖರ್ಚಾಗತ್ತೆ, ಎಷ್ಟು ಅನ್ವಾಂಟೆಡ್ ಖರ್ಚು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆನಂದ್ ಹತ್ವಾರ್ ಅವರು ಶಿವಮೊಗ್ಗದಿಂದ ಮಾತನಾಡಿದ್ರು, ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಇನ್ನೂ ಒಂದು ಸೆಗ್ಮೆಂಟ್ ಇದೆ, ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನಾನು ನಿಮಗೆ ಕೇಳಿಸ್ತೀನಿ ಖಂಡಿತ. ಒಂದು ಹಾಡು ಕೇಳ್ಕೊಂಡು ವಾಪಸ್ ಬರೋಣ. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ, ಉಳಿಸೋದು ಹೇಗೆ, ಗಳಿಸೋದು ಹೇಗೆ, ಗಳಿಸಿದ್ದನ್ನು ಕಳ್ಕೊಂಡಿದ್ದು ಹೇಗೆ, ಕಳ್ಕೊಂಡಿದ್ದನ್ನು ಮತ್ತೆ ಪಡ್ಕೊಂಡಿದ್ದು ಹೇಗೆ ಅಂತ ಬನ್ನಿ.

0: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
1: ಎಫ್ಎಂ ರೈನ್ಬೋದ ನವಿಲುಗರಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಹಾಗೆ ನಿಮಗೆ ಗೊತ್ತಿದೆ ಅಲ್ವಾ, 1 ಗಂಟೆಯಿಂದ 1:10

ಪಕ್ಷದ ಅವಧಿಯಲ್ಲಿ ಕರೆಯಲ್ಲಿ ಕೈರುಚಿ ಚಂದನೆ ಅಡುಗೆನ ನೀವು ಹೇಳ್ಬೋದು, ಟೇಸ್ಟ್ ಆಗಿರೋ ಅಡುಗೆನ ಹೇಳ್ಬೋದು. ಆನ್ಲೈನ್ ನಮ್ಮ ಕಾಲ್ ನಂಬರ್ ಗೊತ್ತಲ್ಲ ನಿಮಗೆ ಕರೆ ಮಾಡಿ. ಸೊ ಇವತ್ತು ನೋಡೋಣ, ನಾನು ಕೇಳಿಸ್ಕೊಂಡು ವಾಪಸ್ ಹೋಗ್ತೀನಿ ಮನೆಗೆ ಹೋಗ್ತಾ, ಏನಿದೆ ಅಂತ ಕೈರುಚಿ ಅಂತ. ಕರೆಯಲ್ಲಿ ಕೈರುಚಿ ಚೆನ್ನಾಗಿದೆ. ಬನ್ನಿ, ನಾವು ಮಾತಾಡ್ತಾ ಇದ್ವಿ ಉಳಿಸೋದು ಗಳಿಸೋದು ಇತ್ಯಾದಿ ಬಗ್ಗೆ. ಬಹಳಷ್ಟು ಜನ SMS ಕಳಿಸಿದ್ದೀರ, ವಾಟ್ಸಪ್ ಮೆಸೇಜ್ನ, ಖುಷಿಯಾಯಿತು ನನಗೆ. ನಿಪ್ಪಾಣಿಯಿಂದ ಮಂಜು ಅವರು ನಮಗೆ ಮೆಸೇಜ್ ಹಾಕ್ತಾ ಇದ್ದಾರೆ, ಹಾಗೆ ಧಾರವಾಡದ ಮಾಲಸ ಅವರು, ಪ್ರತಿಮಾ ಸಾನ್ವಿ ಫ್ರಮ್ ಹೊಸನಗರ, ಪ್ಲ್ಯಾನ್ ಮಾಡಿ ಖರ್ಚು ಮಾಡೋದು ಬಹಳ ಒಳ್ಳೆಯದು, ಹಾಗೆ ಏನಾದರೂ ಬೇಕು ಅಂತಂದಾಗ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಎತ್ತ ಅನ್ನೋದು ಎಲ್ಲರೂ ಯೂಶ್ವಲಿ ಪ್ಲ್ಯಾನ್ ಅಪ್ ಮಾಡೇ ಮಾಡ್ತೀವಲ್ವ ಮೇಡಮ್ ಅಂತಿದ್ದಾರೆ. 100% ಅಂಥದ್ದೇ ಒಂದಿಷ್ಟು ಮಾತುಗಳನ್ನು ನಾನು ನಿಮಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಿದ್ದು. ಹಾಗೆಯೇ ನ್ಯೂ ಸ್ಕೂಲ್, ಈಗೆಲ್ಲ ಮಾತಾಡುವಾಗ ನೀವು ಕೇಳಿಸ್ಕೊಳ್ತೀರಾ, ಹೊಸ ಪೇರೆಂಟ್ಸ್ ಇರಬಹುದು ಅಥವಾ ಒಂದು ಜನ್ರೇಷನ್ ಹಿಂದೆ ಹೋದಾಗ ಎಲ್ಲ ಟೈಟಲ್ ಕೊಟ್ಬಿಟ್ಟಿದಾರಲ್ಲ, ಓಲ್ಡ್ ಸ್ಕೂಲ್ ನ್ಯೂ ಸ್ಕೂಲ್ ಅಂತ. ಸೊ ಎಷ್ಟೆಲ್ಲ ಹೊಸ ಹೊಸ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರಬಹುದು, ಟ್ರೇಡಿಂಗ್ ಇರಬಹುದು, ಸ್ಟಾಕ್ ಇರಬಹುದು, ಕ್ರೆಡಿಟ್ ಕಾರ್ಡ್ಗಳ ಹಾವಳಿ ಇರಬಹುದು, ಈ ಎಲ್ಲದರ ಮಧ್ಯದಲ್ಲಿ ಅವರು ಉಳಿಸುವಂತಹ ಯೋಜನೆಗಳೇನಿದೆಯಲ್ಲ ಅಥವಾ ಪ್ಲ್ಯಾನ್ ಇದೆಯಲ್ಲ, ಖುಷಿಯಾಗುತ್ತೆ. ಲಾವಿಶ್ ಲೈಫ್ ಸ್ಟೈಲು, ಗಾಡಿ ಕಾರು ಇತ್ಯಾದಿ ಇತ್ಯಾದಿ ಅಂತ ಇದೆಲ್ಲ ನೋಡಿದಾಗ ಒಂದು ಜನ್ರೇಷನ್ ಹಿಂದೆ ಹೋದಾಗ ಅಪ್ಪ ಅಮ್ಮ ಕಷ್ಟಪಟ್ಟು ಎಣಿಸ್ತಿದ್ದಂತಹ ಆ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 500 ಬಹಳ ಅಪರೂಪವಾಗಿತ್ತು. ಅದು ಕೂಡ ನನ್ನ ಕಣ್ಮುಂದೆ ಬರುತ್ತೆ. ಬಟ್ ಈಗ ನೋಟುಗಳು ಕಾಣದಂತಾಗೋಯಿತು, ಆನ್ಲೈನ್ ಪೇಮೆಂಟ್ ಎಲ್ಲ ಬಂದ ಮೇಲೆ ಆ ಎಮೋಷನ್ಸ್ ಕೂಡ ಹೊರಟೋಯಿತು. ಅದಕ್ಕೆ ನಾನು ನಿಮಗೆ ಮಾತಾಡ್ತಾ ಹೇಳ್ತಾ ಇದ್ದೆ ಏನು ಅಂತ, ಈ ಉಳಿತಾಯ ಖರ್ಚು ಇದೆಲ್ಲವೂ ಮ್ಯಾಟ್ರ್ ಆಫ್ ಸೈಕಾಲಜಿ ಆ್ಯಂಡ್ ಎಮೋಷನ್ಸ್ ಅಂತ. 100% ಸೈಕಾಲಜಿ ಯಾಕೆ ಅಂತಂದರೆ ಮನುಷ್ಯನ ಸೈಕಾಲಜಿನೇ ಹಾಗೆ, ಒಂದು ಏನಾದರೂ ಹೊಸ್ತನ್ನು ನೋಡಿದಾಗ ಇದನ್ನು ನಾನು ತೊಗೊಳ್ಬೇಕು, ಒಂದು ಯಾರಾದರೂ ಮನೆಗೆ ಹೋದಾಗ ಅಥವಾ ಒಂದು ಯಾವುದೋ ಫ್ಯಾಮಿಲಿಗೆ ಹೋದಾಗ ಅಥವಾ ಎನಿ ಸೂಪರ್ ಮಾರ್ಕೆಟ್ ಎಲ್ಲೇ ಹೊರಗೆ ಹೋದಾಗ ಅಂಥದ್ದೇನಾದರೂ ಕಾಣಿಸ್ತು ನಮ್ಮ ಕಣ್ಣಿಗೆ, ಅದು ಅವಶ್ಯಕತೆ ಇರಲಿ ಬಿಡಲಿ ತೊಗೋಬೇಕು ಅನ್ನೋಂಥದ್ದು, ಶಾಪಿಂಗ್ ಮಾಡಬೇಕು ಅನ್ನೋಂಥದ್ದು ಸೈಕಾಲಜಿ. ಎಮೋಷನ್ಸ್ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಸಂದರ್ಭ ಅಲ್ಲಿ ನಮಗೆ ಅನಿವಾರ್ಯ ಆಗಿರುತ್ತೆ, ಖರ್ಚು ಮಾಡಲೇಬೇಕು, ಅಲ್ಲಿ ಯಾವುದೇ ರೀತಿಯ ಏನು ಹೇಳ್ತೀವಿ ಹಿಂದೂ ಮುಂದೆ ನೋಡೋ ಹಾಗಿಲ್ಲ. ಹೀಗಾಗಿ ಈ ಉಳಿತಾಯ ಅನ್ನೋದು ಅಥವಾ ಖರ್ಚು ಅನ್ನೋದು ಮ್ಯಾಟರ್ ಆಫ್ ಎಮೋಷನ್ ಮತ್ತು ಸೈಕಾಲಜಿ ಕೂಡ. ಇನ್ನು ಒಂದು ಬ್ರೇಕ್ ತೊಗೊಳ್ತೀನಿ ನಾನು, ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ. ಅಗೈನ್ ಆನಂದ್ ಹತ್ವಾರ್, ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಏನು ಹೇಳಿದ್ದಾರೆ ಅಂತ ಕೇಳೋಣ ಈ ಪುಟ್ಟ ಬ್ರೇಕ್ನ ನಂತರ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: ಬನ್ನಿ ಆನಂದ್ ಹತ್ವಾರ್ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಈ ಸೆಗ್ಮೆಂಟ್ ಅಲ್ಲಿ.
1: ಇಎಂಐ ಅನ್ನೋದು ತುಂಬಾ ಹಾಟ್ ಟಾಪಿಕ್. ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಥವಾ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕೂಡ ಅದಕ್ಕೆ ಕರೀತಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನಿಗೆ ಆಸೆ ಇರುವಂತ ವಸ್ತುಗಳು ಅಥವಾ ಸರ್ವಿಸಸ್ಗಳನ್ನ ಆ ಕ್ಷಣದಲ್ಲಿ ಅವನಿಗೆ ಸಂಪೂರ್ಣವಾಗಿರುವಂತ ದುಡ್ಡು ಇಲ್ಲ ಅಂದಾಗ ಹಂತ ಹಂತವಾಗಿ ಕಂತುಗಳಲ್ಲಿ ಕಟ್ಟುವಂತ ವಿಧಾನಕ್ಕೆ ನಾವು ಇಎಂಐ ಅಂತ ಕರೀತೇವೆ. ಖಂಡಿತವಾಗಿಯೂ ಇಎಂಐ ಇದೆಯಲ್ಲ ಮೇಡಮ್, ಇದೊಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಟೂಲ್. ಇದು ಹೇಗಂದ್ರೆ ಮೇಡಮ್, ಇದೊಂದು ಪವರ್ಫುಲ್ ವೆಹಿಕಲ್ ಓಡಿಸಿದ ಹಾಗೆ. ನೋಡಿ, ನಾವು ಒಂದು ಪವರ್ಫುಲ್ ವೆಹಿಕಲ್ ಓಡಿಸುವಾಗ ಅಥವಾ ಯಾವುದೇ ವೆಹಿಕಲ್ ಓಡಿಸುವಾಗ ನಮಗೆ ಬ್ಯಾಲೆನ್ಸ್ ಇರಬೇಕು, ಕಂಟ್ರೋಲ್ ಅಲ್ಲಿ ಇರಬೇಕು ನಾವು, ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಅವಾಗ ನಾವು ಜರ್ನಿ ಕೂಡ ಎಂಜಾಯ್ ಮಾಡಬಹುದು, ಪ್ಲಸ್ ನಮ್ಮ ಡೆಸ್ಟಿನೇಷನ್ ಕೂಡ ಎಲ್ಲಿಗೆ ರೀಚ್ ಆಗಬೇಕು ಅಲ್ಲಿ ಕೂಡ ನಾವು ರೀಚ್ ಆಗಬಹುದು. ಅದೇ ರೀತಿ ಯಾವುದೇ ಇಎಂಐ ಆಗಲಿ, ನಾವು ಅದರಲ್ಲಿ ಬ್ಯಾಲೆನ್ಸ್ ಇಟ್ಕೊಬೇಕು, ಕಂಟ್ರೋಲ್ ಇರಬೇಕು, ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದಾಗ ನಮಗೇನು ಅನಾಹುತ ಆಗಲ್ಲ, ನಮಗೇನು ತೊಂದರೆ ಆಗೋದಿಲ್ಲ. ಇಎಂಐ ಮಾಡುವಾಗ ಕೆಲವೊಂದು ಎರಡು ಮೂರು ಪಾಯಿಂಟ್ಸ್ ಅನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದು, ನಾವು ಯಾವುದೇ ಹೊಸ ಇಎಂಐ ಮಾಡ್ಬೇಕಾದ್ರೆ ನಾವೇನು ಹೇಳ್ತೀವಿ ಅಂದ್ರೆ, ನೀವು ಆ ಇಎಂಐನ ಅಪ್ರಿಷಿಯೇಟಿಂಗ್ ಅಸೆಟ್ಗೋಸ್ಕರ ಮಾಡ್ತಾ ಇದೀರೋ ಅಥವಾ ಡಿಪ್ರಿಷಿಯೇಟಿಂಗ್ ಅಸೆಟ್ಗೆ ಮಾಡ್ತಾ ಇದೀರೋ ಅಂತ. ಅಥವಾ ನಾವೇನು ಹೇಳ್ತೀವಿ ಅಂದ್ರೆ, ನೀವು ಯಾವುದೇ ಇಎಂಐ ಮಾಡುವಾಗ ನಿಮಗೆ ಅದರಿಂದ ದುಡ್ಡು ಉಳಿಬೇಕು, ಇಲ್ಲ ಇನ್ಕಮ್ ಇನ್ಕ್ರೀಸ್ ಆಗಬೇಕು, ಇಲ್ಲ ಸಮಯ ಉಳಿಬೇಕು ಅಂತ. ಫಾರ್ ಎಕ್ಸಾಂಪಲ್, ಮೂರಕ್ಕೂ ಕೊಡ್ತೇನೆ. ಯಾರೋ ಒಬ್ರು ಹೋಮ್ ಲೋನ್ ಮಾಡಿದ್ರು, ಅವಾಗ ಏನಾಗುತ್ತೆ, ನೀವು ಮನೆ ಕಟ್ಟಿದಾಗ ನೀವು ಬಾಡಿಗೆ ಕಟ್ಟೋದು ನಿಮಗೆ ದುಡ್ಡು ಉಳಿಯತ್ತೆ. ಇಲ್ಲ ಇನ್ನೊಬ್ರು ಯಾರೋ ಒಂದು ಕೋರ್ಸಿಗೋಸ್ಕರ ಎಜುಕೇಷನ್ ಲೋನ್ ಮಾಡಿದ್ರು ಅಥವಾ ಒಂದು ಇನ್ನೊಂದು ಯಾವುದೋ ಕೋರ್ಸ್ ಮಾಡ್ಲಿಕ್ಕೋಸ್ಕರ ಇಎಂಐ ಮಾಡಿದ್ರು, ಅವಾಗ ಅವ್ರಿಗೆ ಏನಾಗುತ್ತೆ, ಆ ಕೋರ್ಸ್ ಮುಗಿದ ನಂತರ ಕೆಲಸ ಸಿಗುತ್ತೆ, ಇಲ್ಲ ಆಲ್ರೆಡಿ ಕೆಲಸದಲ್ಲಿದ್ದರೆ ಪ್ರಮೋಷನ್ ಆಗುತ್ತೆ ಅಥವಾ ಬೇರೆ ಕೆಲಸಕ್ಕೆ ಹೋಗ್ಬೋದು ಅವರು ಜಾಸ್ತಿ ಪ್ಯಾಕೇಜಿಗೆ. ಇಲ್ಲಿ ನಿಮಗೆ ಈ ಆದಾಯ ಇನ್ಕ್ರೀಸ್ ಆಗಿದೆ. ಇಲ್ಲ ಯಾರೋ ಒಬ್ರು ಅವ್ರ ಕೆಲಸಕ್ಕೆ ಹೋಗ್ಲಿಕ್ಕೆ ಅಥವಾ ಬರ್ಲಿಕ್ಕೆ ಪ್ರತಿದಿನ ಒಂದೂವರೆ ಗಂಟೆ ಬೆಳಿಗ್ಗೆ ಒಂದೂವರೆ ಗಂಟೆ ಸಂಜೆ ಸ್ಪೆಂಡ್ ಮಾಡ್ತಾ ಇದ್ರು, ಅವರೊಂದು

0: ಸ್ಕೂಟರ್ ತಗೋತಾರೆ. ಅವಾಗ ಬೆಳಿಗ್ಗೆ ಅವರಿಗೆ ಒಂದು ಗಂಟೆ, ಮಧ್ಯಾಹ್ನ ಸಂಜೆ ಒಂದು ಗಂಟೆ ಅವರಿಗೆ ಟೈಮ್ ಉಳಿಯುತ್ತೆ. ಇಲ್ಲೇನಾಯ್ತು ನೋಡಿ, ಅವರಿಗೆ ಟೈಮ್ ಉಳಿತು. ಅವಾಗ ಏನಾಗುತ್ತೆ, ಅವ್ರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅವ್ರ ಹಾಬೀಸ್ಗಳನ್ನ ಪರ್ಸ್ಯೂ ಮಾಡ್ಬೋದು. ಸೊ ಈ ತರ ನಾವು ನೋಡಬೇಕು ನಾವು ಯಾವುದೇ ಹೊಸ EMI ಮಾಡುವಾಗ. ಎರಡನೇದು ಬಹಳ ದುಃಖಕರವಾಗಿರೋದಂದ್ರೆ ಏನಂದ್ರೆ ಮೇಡಮ್, ಇವತ್ತಿನ ದಿವಸ ಗೋಸ್ಕರ ತುಂಬಾ ಖರ್ಚು ಮಾಡ್ತಾ ಇದ್ದಾರೆ, ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಟು ಆಕ್ಚುಲಿ ಬಿಕಮ್ ರಿಯಲಿ ರಿಚ್. ಸೊ ಅದಕ್ಕೋಸ್ಕರ EMIದು ಏನು ಅಡ್ವಾಂಟೇಜ್ ಇದೆಯಲ್ಲ, ಈಸಿಯಾಗಿ ಅವೈಲೇಬಲ್ ಆಗೋದು, ಅದೇ ಅದರದ್ದು ಡಿಸ್ಅಡ್ವಾಂಟೇಜ್ ಕೂಡ. ತುಂಬಾ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ನಮ್ಮ ಲಿಮಿಟನ್ನು ಮೀರಿ ತಗೊಳ್ಳೋದು ಅಥವಾ ಪ್ರಪಂಚಕ್ಕೆ ತೋರಿಸ್ಲಿಕ್ಕೋಸ್ಕರ ಸುಮ್ಮನೆ ಕಾಸ್ಟ್ಲಿ ತಗೊಳ್ಳೋದು. ನಾವು ಇವಾಗ ಮಾತಾಡಿದ್ದೀವಿ ಅಪ್ರಿಷಿಯೇಟಿಂಗ್ ಅಸೆಟ್, ಅದೇ ಥರ ಡಿಪ್ರಿಷಿಯೇಟಿಂಗ್ ಅಸೆಟ್ಸ್ಗಳು ಅಂತ ನಾವು ಹೇಳ್ತೀವಿ. ಕಾಸ್ಟ್ಲಿ ಮೊಬೈಲ್ ತಗೊಳ್ಳೋದು, ಕಾಸ್ಟ್ಲಿ ಬಟ್ಟೆಗಳು, ಕಾಸ್ಟ್ಲಿ ಶೂಸ್. ಈಗಿನ ಕಾಲದಲ್ಲಿ ಶೂಸ್ಗಳು ಎಲ್ಲ ಸಾವಿರ ಸಾವಿರದ್ದು ಲಕ್ಷ ತಗೊತಾ ಇದ್ದಾರೆ ಜನ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಕೊನೆಯದಾಗಿ, ನಿಮ್ಮ ಮಂತ್ಲಿ ಆದಾಯದ 50%ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ EMI ಹೋಗಲಿಕ್ಕೆ ಬಿಡಬಾರ್ದು. ಈ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ಗಮನದಲ್ಲಿಟ್ಕೊಂಡು EMIನ ಇಂಟೆಲಿಜೆಂಟ್ ಆಗಿ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಲೈಫಿನ ಕನಸುಗಳನ್ನ ನಾವು ಈಡೇರಿಸ್ಕೊಬಹುದು. ಥ್ಯಾಂಕ್ ಯು ವೆರಿ ಮಚ್.
1: ಆನಂದ್ ಹತ್ವರ್, ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಶಿವಮೊಗ್ಗದಿಂದ ಮಾತಾಡಿದ್ರು. ನಾವು ಎಷ್ಟೇ ಜನಸಾಮಾನ್ಯರಾಗಿ ನಾವೇನೇ ಖರ್ಚು ಮಾಡಿದ್ರು ಅಥವಾ ಏನೇ ಅಂದರೂ ಕೂಡ, ಈ ಥರ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸು ಕೂಡ ಕೆಲವೊಮ್ಮೆ ಎಷ್ಟು ಚಂದದ ಮಾತುಗಳನ್ನು ಹೇಳ್ತಾರೆ, ಎಷ್ಟು ಪರ್ಸೆಂಟ್ ನಾವು ಉಳಿಸ್ಬೇಕು, ಎಷ್ಟು ಪರ್ಸೆಂಟ್ ಸಾಲ ಕಟ್ತೀವಿ ಇತ್ಯಾದಿ ಇತ್ಯಾದಿ. ಬಟ್ ಏನೇ ಅಂತಂದರೂ, ಲೈಫಲ್ಲಿ ನಾವು ಮುಂದೆ ಹೋಗ್ತಾ ಹೋಗ್ತಾ ಅಥವಾ ನಮ್ಮ ಲೈಫ್ನ ಒಂದು ಹಂತ ಆದಮೇಲೆ ಸಿದ್ಧಾಂತಗಳು ಕೂಡ ಮ್ಯಾಟ್ರ್ ಆಗುತ್ತೆ ಜೊತೆಗೆ ಹೋಗ್ತಾ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ಯಂಗ್ಸ್ಟರ್ಸೇ ಹೇಳ್ತಾರೆ ಉಳಿಸಿ ಏನು ಮಾಡಬೇಕು, ಎಂಜಾಯ್ ಮಾಡಬೇಕು ಇವತ್ತಿನ ಲೈಫ್ ಇವತ್ತಿಗೆ ಅಂತ. ಸೊ ಕನ್ಫ್ಯೂಷನ್ ಅಂತೂ ಸದಾ ಇದ್ದೇ ಇರುತ್ತೆ. ಬಟ್ ಮಾತಾಡ್ತಾ ಇದ್ದೀವಿ ಉಳಿಸೋದು ಹೇಗೆ, ಗಳಿಸೋದು ಹೇಗೆ, ಗಳಿಸಿದ್ದನ್ನು ಕಳ್ಕೊಂಡ್ರೆ ಮತ್ತೆ ಗಳಿಸೋದು ಹೇಗೆ ಇತ್ಯಾದಿ ಇತ್ಯಾದಿ. ಸಿಂಪಲ್ ಟಾಕ್ ಆಫ್ ದ ಲೈಫ್. ಬನ್ನಿ ಒಂದು ಹಾಡು ಕೇಳ್ಕೊಂಡು ವಾಪಸ್ ಬರೋಣ ನವಿಲುಗರಿ ಕಾರ್ಯಕ್ರಮದಲ್ಲಿ.

ಸೋ ಸಾತಿ. ಎಷ್ಟು ಚಂದದ ಹಾಡು ಕೇಳಿಕೊಂಡು ವಾಪಸ್ ಬಂದಿದ್ದೀವಿ ಸ್ಟುಡಿಯೋದಲ್ಲಿ. ಭಾಳಷ್ಟು ಜನ ನಿಮ್ಮ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ರೆ ಖುಷಿ ಆಯಿತು ನನಗೆ ನಿಮ್ಮ ರೆಸ್ಪಾನ್ಸ್ ನೋಡಿ. ಹಾಗೆಯೇ ಈಗಿನ ಬದುಕಿನ ಶೈಲಿಯಲ್ಲಿ 1+1+1+1 ಅಂದರೆ ಇನ್ಕಮ್ ಹೇಳ್ತಾ ಇರೋದು. ಒಂದು ಟೈಮ್ ಇತ್ತು ಮನೆಯಲ್ಲಿ ಒಬ್ಬರೇ ದುಡಿಯುವಂಥದ್ದು ಆಗ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ತುಂಬ ಡಿಫ್ರೆಂಟ್ ಆಗಿ ಮಾತಾಡ್ತಾ ಇದ್ದೀನಿ. ಕಾಮನ್ ಏನಿರುತ್ತೆ ಅದನ್ನು ಮಾತಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೈ ಸೋರ್ಸು ಅಥವಾ ಇನ್ಕಮ್ ಆ ಥರ ಇಲ್ಲ. ಖರ್ಚುಗಳಿಗೂ ಕೂಡ ವೀಕೆಂಡ್ ಖರ್ಚು, ಪಾರ್ಟಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಇತ್ಯಾದಿ ಇತ್ಯಾದಿ, ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್, ಹೀಗೆ 108 ವೆರೈಟಿಗಳು ಸೇರ್ಪಡೆ ಆಗಿದೆ ಈಗ. ಬಟ್ ಅದೇನೇ ಇರಲಿ, ಲೈಫು ಉಳಿಸೋದು, ಗಳಿಸೋದು, ಕೂಡೋದು, ಕಳೆಯೋದು ಇದೆಲ್ಲ ಇದ್ದಿದ್ದೆ. ಇದೆಲ್ಲವೂ ಸುಗಮವಾಗಿ ಖುಷಿ ಖುಷಿಯಾಗಿ ಸಾಕ್ತಾ ಇರಲಿ ನಿಮ್ಮ ಲೈಫ್ನಲ್ಲಿ ಅಂತ ವಿಶ್ ಮಾಡ್ತಾ ನಾನು ವಿಜಯಶ್ರೀ ಇನ್ನೂ ಬಾಯಿ ಹೇಳ್ತಾ ಇದ್ದೀನಿ. ಲಾಸ್ಟ್ ಸಾಂಗ್ ಯಾವುದು ಗೊತ್ತಾ? ಮುತ್ತೋ ಮುತ್ತೋ ನೀರ ಹನಿಯ. ಇದು ಇವತ್ತು ನಾನು ಗಾಡಿನಲ್ಲಿ ಬರುವಾಗ ಗುಣಕೊಂಡು ಬಂದ ಸಾಂಗು. ಮತ್ತೆ ಸಿಗೋಣ ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ FM ರೈನ್ಬೋದಲ್ಲಿ. ನಿಮ್ಮ ಕೇರ್ನ ನೀವು ತುಂಬ ಚೆನ್ನಾಗಿ ತಗೊಳ್ಳಿ, ಭೂಮಿ ಗುಂಡಗಿದೆ. ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ ನವಿಲುಗರಿ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:22 ಈ ಸಮಯ. ಸಮಯದಲ್ಲಿ ಕಾರ್ಯಕ್ರಮ ಯಾವುದು ಅಂತ ನಿಮ್ಗಂತೂ ಗೊತ್ತೇ ಇದೆ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ, ಅಂದ್ರೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನ ನಮಗೆ ತಿಳಿಸುವಂತಹ ಕಾರ್ಯಕ್ರಮ, ನಿಮ್ಮ ಕ್ವಿಕ್ ರೆಸಿಪಿನ ನಮ್ಮೊಂದಿಗೆ ಶೇರ್ ಮಾಡುವಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸಂಖ್ಯೆ 0802228212026, 0802228106. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಅಡುಗೆಯ ರೆಸಿಪಿಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಕರೆ ಮಾಡಿ ಹಾಗಾದರೆ 1:00 to 1:10 ನಿಮ್ಮ ಕೈರುಚಿಯನ್ನು ಸವಿಯೋದಕ್ಕೆ ನಾವಿಲ್ಲಿ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಹಾಡು ಬರ್ತಾ ಇದೆ ನಿಮಗೋಸ್ಕರ, ಕೇಳಿ ಎಂಜಾಯ್ ಮಾಡಿ.

0: ಕೈ ರುಚಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಜೊತೆಯಾಗಿದ್ದಾರೆ ಯಾರು ಅಂತ ನೋಡೋಣ. ಹಲೋ,
1: ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಹರ್ಷಿತಾ ಅಂತ.
0: ಹರ್ಷಿತಾ ಅವ್ರ ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಾವು ತಲ್ಲೂರು ಆನ್ವಟ್ಟಿ.
0: ಆನ್ವಟ್ಟಿನ? ಯಾವ ಜಿಲ್ಲೆಯಲ್ಲಿ ಬರುತ್ತೆ ಆನ್ವಟ್ಟಿ?
1: ಇದು ಸ್ವರ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್.
0: ಹೌದಾ? ಹರ್ಷಿತಾ ಅವರೇ ಹೇಳಿ, ನಿಮ್ಮ ಯಾವ ಕ್ವಿಕ್ ರೆಸಿಪಿನ ನಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀರಾ?
1: ಇವತ್ತು ನಾವು ಬೆಳ್ಳುಳ್ಳಿ ಬೆಣ್ಣೆ ಪನ್ನೀರ್ ತವಾ ಫ್ರೈ ಅಂತ
0: ಹೇಳಿ. ಏನೇನ್ ಬೇಕಾಗತ್ತೆ, ಹೇಗ್ ಮಾಡೋದು?
1: ಒಂದ್ ಪ್ಯಾನ್ ತಗೋಬೇಕು. ಒಂದ್ ಪ್ಯಾನ್ ಒಂದ್ ಚಮಚ ಬೆಣ್ಣೆ ಹಾಕೋಬೇಕು. ಆಮೇಲೆ ಒಂದ್ ಚಮಚ ನಾವು ಕಟ್ ಮಾಡಿರ್ತೀವಿ ಬೆಳ್ಳುಳ್ಳಿನೇ, ಅದನ್ನ ಹಾಕೋಬೇಕು. 30 seconds ಅದನ್ನ ನಾವು ಫ್ರೈ ಮಾಡ್ಬೇಕು. ಆಮೇಲೆ 200 grams ನಾವು ಕಟ್ ಮಾಡಿರೋ ಪನ್ನೀರ್ ಕ್ಯೂಬ್ ಹಾಕೋಬೇಕು. ಆಮೇಲೆ ಉಪ್ಪು, ಮೆಣಸು, ಆಮೇಲೆ 1/2 spoon ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರ್ಗ್ಯಾನಿಕ್ ಹಾಕೋಬೇಕು.
0: ಓಕೆ, ಇದೆಲ್ಲ ಹಾಕೊಂಡು ಫ್ರೈ ಮಾಡ್ಬೇಕು. ಹಲೋ,
1: ಆಗೋ ತನಕ ಫ್ರೈ ಮಾಡ್ತಾನೆ ಇರ್ಬೇಕು 30 seconds.
0: ಓಕೆ,
1: ಆಮೇಲೆ ಅದಕ್ಕೆ ಒಂಚೂರು ನಿಂಬೆಹಣ್ಣು ರಸ ಹಾಕ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಾಗುತ್ತೆ.
0: ಓಕೆ ಓಕೆ, ಇದಕ್ಕೆ ನೀವು ಪನ್ನೀರ್ ಬಟರ್ ಗಾರ್ಲಿಕ್ ಫ್ರೈ ಅಂತ ಕರೆದ್ರಿ ಅಲ್ವಾ? ಪನ್ನೀರ್ ಮತ್ತೆ ಬೆಣ್ಣೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿದೀರಾ. ಇದು ಡಯಟ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆ ಫುಡ್ ಅಂತ ಅನ್ಸುತ್ತಲ್ವಾ? ಪ್ರೋಟೀನ್ ಹೌದಾ? ಈ ಪಲ್ಯ ತರ ರೊಟ್ಟಿ ಜೊತೆನೂ ತಿನ್ಬಹುದು ಅಥವಾ ಬ್ರೆಡ್ ಜೊತೆನೂ ತಿನ್ಬಹುದು. ಇಲ್ಲ ಅಂತಂದ್ರೆ ಡಯಟ್ ಮಾಡೋರಾದ್ರೆ ಹಾಗೇನೂ ತಿನ್ಬಹುದು. ಪ್ರೋಟೀನ್ ಅಂತ ಏನು ಪ್ರೋಟೀನ್ ಪೋರ್ಷನ್ ತಗೋತಾರೆ, ಅವ್ರ ಈ ತರ ಫ್ರೈ ಮಾಡ್ಕೊಂಡು ತಿನ್ಬಹುದಲ್ವಾ? ಹೌದಾ, ತುಂಬಾ ಒಳ್ಳೆ ರೆಸಿಪಿನ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ. ಕೇಳ್ತಾ ಇರ್ತೀರಾ ಎಫ್ ಎಂ ರೈನ್ಬೋ ನ ನೀವು? ಓಕೆ, ತುಂಬಾ ಚೆನ್ನಾಗಿರೋ ರೆಸಿಪಿನ ಹೇಳ್ಕೊಟ್ರಿ. ನಮ್ಮ ಕೇಳುಗರೆಲ್ರಿಗೂ ನಿಮ್ಮ ರೆಸಿಪಿ ಇಷ್ಟ ಆಯ್ತು ಅಂತ ನಾವು ಸಹ ಅನ್ಕೋತಾ ಇದೀವಿ. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಇಷ್ಟದ ರೆಸಿಪಿನ ನಮ್ಮೊಂದಿಗೆ ಹಂಚ್ಕೋತಾ ಇರಿ. ಹರ್ಷಿತಾ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ಸ್ನೇಹಿತರೆ, ಹರ್ಷಿತಾ ಅವರು ನಮಗೆ ಕರೆ ಮಾಡಿದ್ರು. ಬೆಳ್ಳುಳ್ಳಿ ಬೆಣ್ಣೆ ಹಾಗೂ ಪನ್ನೀರನ್ನು ಫ್ರೈ ಮಾಡೋದು ಹೇಗೆ, ಇದನ್ನು ಫ್ರೈ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿದರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗ್ತಾ ಇದೆ 1:10. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ 5 ರಾಷ್ಟಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್

0: ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ಧ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ಧದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक करेज का सिंबल है, यह स्मारक कंपैशन का सिंबल है, यह स्मारक सैक्रिफाइस का सिंबल है, यह स्मारक भारत एवं कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था, तब भारत ने ह्यूमैनिटी के प्रति अपना दायित्व बखूबी निभाया. शांति और सेवा के आदर्शों से प्रेरित होकर भारत ने अपनी 60 पैरा फील्ड एम्बुलेंस यूनिट के माध्यम से इस बार में योगदान दिया. यह
0: ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು, ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 1967 ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32 ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ.

ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ ಸಿಡಿಎಸ್ಸಿಒ ಆದೇಶ ಹೊರಡಿಸಿದೆ. 2020 ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದಕ್ಕೆ ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ಪೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು ಅವರು ನೂತನ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಸ್ನೇಹಿತರೆ, ಸಮಯ ಆಗಿದೆ 1:19 ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಲ್ಲದೆ ವರಿಗೆಲ್ಲವೆಂದೊರಲು ತಾವು ಧನುಮವನ ನಿರ್ಣಯಕ್ಕೆ ಬಿಡದೆಯೇ ತಾಂ ದೇವರದಿದೆಲ್ಲದೆ ವರಿಗೆಲ್ಲವೆಂದೊರಲು ತಾವು ಧನುಮವನ ನಿರ್ಣಯಕ್ಕೆ ಬಿಡದೆಯೇ ತಾಂ ದಾವಂತ ಬಡುತ ತನ್ನಿಚ್ಛಯನೆ ಘೋಷಿಸುವ ಭಾವವೆಂತಹ ಭಕುತಿ ಮಂಕುತಿಮ್ಮ ದಾವಂತ ಬಡುತ ತನ್ನಿಚ್ಛಯನೆ ಘೋಷಿಸುವ ಭಾವವೆಂತಹ ಭಕುತಿ ಮಂಕುತಿಮ್ಮ

ಬದುಕಿನ ಎಲ್ಲ ಆಗುಹೋಗುಗಳಿಗೂ ದೈವವೇ ಕಾರಣ ಎಂದು ಮಾತನಾಡುತ್ತಾ ನಿರ್ಣಯವನ್ನು ಮಾತ್ರ ಅದರ ವಿವೇಚನೆಗೆ ಬಿಡದೆ ಏನಾಗಿಬಿಡುತ್ತದೋ ಎಂದು ಚಿಂತಿಸುತ್ತಾ ಹೀಗೇ ಆಗಬೇಕು ಎಂದು ಆಶಿಸುತ್ತಾ ಇರುವುದು ಭಕ್ತಿಯೇ ಅಲ್ಲ ಅನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ಡಿ ವಿ ಜಿಯವರು ನಮ್ಮ ಸಾಂಪ್ರದಾಯಿಕ ಭಕ್ತಿಯಲ್ಲಿ ಅಪಾರವಾದ ವಿಶ್ವಾಸವನ್ನು ಇಟ್ಟುಕೊಂಡವರು. ಕರ್ಮ ಮಾಡುವುದಷ್ಟೇ ನಿನ್ನ ಕೆಲಸ, ಅದರ ಫಲವನ್ನು ನನಗೆ ಬಿಟ್ಬಿಡು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಈ ಮನೋಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅನುಸರಿಸಬೇಕು ಅನ್ನೋದು ಇಲ್ಲಿ ಡಿ ವಿ ಜಿ ನಿರೀಕ್ಷಿಸ್ತಾ ಇರತಕ್ಕಂತಹ ಒಂದು ಮನೋಭಾವ. ಆದರೆ ಎಷ್ಟೋ ವೇಳೆ ನಾವು ದೈವವನ್ನು ಸಂಪೂರ್ಣವಾಗಿ ನಂಬ್ಕೊಂಡ್ಬಿಟ್ರೋ ಅಥವಾ ದೈವದ ಮೇಲೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಹಾಕಿಬಿಟ್ರೋ ವೈಯಕ್ತಿಕವಾದ ಜವಾಬ್ದಾರಿ ಏನು ಉಳಿಯುತ್ತೆ ಎನ್ನುವ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಾವು ಮಾಡುವ ಎಲ್ಲ ಕೆಲಸಗಳಿಗೂ ಆಗುವ ಎಲ್ಲ ಆಗುಹೋಗುಗಳಿಗೂ ದೈವವೇ ಕಾರಣ. ಅಂದರೆ ಹಾಗಾದರೆ ವ್ಯಕ್ತಿಯ ಪಾತ್ರ ಏನು, ವ್ಯಕ್ತಿ ನಿರ್ವಹಿಸಬೇಕಾದ ಪಾತ್ರ ಎಂತಹದು, ಅವನಿಗೆ ವಿವೇಚನೆ ಅನ್ನೋದು ಬೇಡವೇ, ಇದು ಸರಿ ಇದು ತಪ್ಪು ಅನ್ನುವಂತಹ ಮನೋಭಾವ ಅವನು ರೂಢಿಸ್ಕೊಳ್ಳಬೇಡವೇ ಅನ್ನೋ ಪ್ರಶ್ನೆ ಹೇಳುತ್ತೆ. ಅಂದರೆ ಈ ಭಕ್ತಿ ಅನ್ನುವುದು ಎಷ್ಟೋ ಸಲ ನಮ್ಮನ್ನು ವೈಯಕ್ತಿಕವಾದ ಸಾಹಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡುವಂತಹದೇ ಅನ್ನುವ ಭಯವು ನಮಗುಂಟಾಗುತ್ತೆ. ಯಾಕೆಂದರೆ ನಮ್ಮ ಹಿಂದಿನ ಭಕ್ತಿ ಚಳವಳಿಗಳಿಂದ ನೋಡಿದ್ರೆ ಸಾಮಾಜಿಕವಾಗೋ ಆಗುವಂತಹ ಅನ್ಯಾಯಗಳನ್ನು ಭಕ್ತರು ಎದುರಿಸುವುದೇ ಇಲ್ಲ, ಅದರ ವಿರುದ್ಧ ಹೋರಾಡುವುದೇ ಇಲ್ಲ, ಅದಕ್ಕೆ ಬಾಗಿಬಿಡ್ತಾರೆ. ಆದರೆ ನಿಜವಾಗಿ ಬದುಕಿನ ಒಂದು ವೈಶಿಷ್ಟ್ಯ ಇರತಕ್ಕಂಥದ್ದು ಪ್ರತಿಭಟನೆಯಲ್ಲಿ, ಅನ್ಯಾಯದ ವಿರುದ್ಧ ಹೋರಾಡುವುದರಲ್ಲಿ. ಆ ಕಾರಣದಿಂದ ಭಕ್ತಿಯ ಬಗ್ಗೆ ನಾವು ವಿವೇಚನೆ ಮಾಡುವಾಗ ಒಂದು ರೀತಿಯ ಎಚ್ಚರ ಅತ್ಯಂತ ಅಗತ್ಯ.

ಸರಿಯಾಗಲಿಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಸರಿಯಾಗಲಿಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಕೊರೆಯಾದೊಡೇನೊಂದು ನೆರೆದೊಡೆ ನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ. ಕೊರೆಯಾದೊಡೇನೊಂದು ನೆರೆದೊಡೆ ನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ.

ಇಲ್ಲ ಎಂದು ಪ್ರತಿಯೊಂದರಲ್ಲೂ ತಪ್ಪು ಹುಡುಕಿ ಕುಸುಪಿಷ್ಟಿ ಮಾಡುವುದೆಂದರೆ ಹಾಸಿಗೆಯ ಮೇಲೆ ಮುಳ್ಳುಗಳನ್ನು ಎರಚಿ ಮಲಗಿಕೊಂಡಂತೆ. ಒಂದಷ್ಟು ಹೆಚ್ಚು ಕಡಿಮೆಯಾದರೂ ಯೋಚಿಸಬಾರದು. ಬಂದುದನ್ನು ಎದುರಿಸಲು ಬದುಕಿನಲ್ಲಿ ಒಂದಷ್ಟು ಒರಟುತನ ಅವಶ್ಯಕತೆ ಇದೆ ಅಂತ ಈ ಪದ್ಯ ನಮಗೆ ಹೇಳುತ್ತೆ. ಅಂದರೆ ಬದುಕಿನಲ್ಲಿ ನಾವು ಅಂದುಕೊಂಡಾಗ ಎಲ್ಲವೂ ನಡೆಯೋದಿಲ್ಲ ಅನ್ನೋದು ನಿಜ. ಯಾಕೆಂದರೆ ನಮ್ಮ ಲೆಕ್ಕಾಚಾರವಷ್ಟೇ ಈ ಬದುಕನ್ನು ನಿಯಂತ್ರಿಸೋದಿಲ್ಲ. ನಮ್ಮ ಬದುಕನ್ನು ನಿಯಂತ್ರಿಸ್ತಕ್ಕಂಥದ್ದು ನಮ್ಮ ಹೊರ

0: ನಾವು ಬಹಳ ವ್ಯಾಪಕವಾದ ಸಂಕೀರ್ಣವಾದ ಗೋಜಲು ಗೋಜಲಾಗಿರುವ ಒಂದು ವ್ಯವಸ್ಥೆಯ ಒಂದು ಭಾಗ ಅಷ್ಟೇ. ನಮಗೆ ಮಾತ್ರ ಸೀಮಿತವಾಗಿರುವುದರ ವಿಷಯದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಯೋಜನೆ ಮಾಡಿಕೊಳ್ಬಹುದು, ಹೀಗಾದರೆ ಹೀಗಾಗುತ್ತೆ, ಇಂತಹ ಕೆಲಸಕ್ಕೆ ಇಂತಹ ಪರಿಣಾಮ ಇದೆ ಅನ್ನುವುದನ್ನು ಯೋಚನೆ ಮಾಡಬಹುದು. ಆದರೆ ಅದನ್ನೂ ನಿಯಂತ್ರಿಸುವಂತಹದ್ದು ಎಷ್ಟೋ ಆಕಸ್ಮಿಕಗಳು ಉಂಟಾಗಬಹುದು. ಆಕಸ್ಮಿಕ ಅಂದರೆ ಅದೇ ಅರ್ಥ, ನಾವು ಯಾವುದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲವೋ, ಯಾವುದರ ಪೂರ್ವಾಪರ ವಿವೇಚನೆ ನಮಗೆ ಸಾಧ್ಯವಿಲ್ಲವೋ ಅದೇ ಆಕಸ್ಮಿಕವಾದದ್ದು. ಹಾಗಾಗಿ ನಾವು ಜೀವನದಲ್ಲಿ ಈ ಆಕಸ್ಮಿಕತೆಗಳಿಗೆ ಒಳಗಾಗ್ತಾನೆ, ಆದರೆ ಆಕಸ್ಮಿಕತೆಗಳನ್ನು ಮೀರ್ತಾನೆ ನಮ್ಮತನವನ್ನು ರೂಢಿಸ್ಕೊಳ್ಬೇಕಾದಂಥ ಅವಶ್ಯಕ ಇದೆ. ಅಂದರೆ ಬದುಕಿನಲ್ಲಿ ಸಾಫಲ್ಯ ವೈಫಲ್ಯ ಅನ್ನುವುದು ಇದ್ದದ್ದೇ, ನಾವು ಮಾಡುವುದೆಲ್ಲ ಸಫಲವಾಗುತ್ತೆ ಅನ್ನುವುದು ಸರಿಯಲ್ಲ, ಆದರೆ ನಾವು ಮಾಡುವುದು ಎಲ್ಲ ವಿಫಲವಾಗ್ಬಿಡುತ್ತೋ ಅನ್ನುವಂಥ ಅಳುಕು ಕೂಡ ಸರಿಯಲ್ಲ. ಸಾಫಲ್ಯ ವೈಫಲ್ಯಗಳು ನಮ್ಮ ಶಕ್ತಿಯನ್ನು ಮೀರಿ ಉಂಟಾಗುವಂತಹದು ಅನ್ನುವ ಒಂದು ಎಚ್ಚರ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿದ್ದರೆ ನಾವು ಎಚ್ಚರಿಕೆಯಿಂದಲೂ ನಡೆಯುತ್ತೇವೆ, ಆತ್ಮವಿಶ್ವಾಸದಿಂದಲೂ ನಡೆಯುತ್ತೇವೆ. ಬದುಕಿನಲ್ಲಿ ಮುಖ್ಯವಾಗಿರೋದು ಆತ್ಮವಿಶ್ವಾಸ, ಆದರೆ ಮಿತಿಯ ಬಗೆಗಿನ ಎಚ್ಚರ, ಈ ಆತ್ಮವಿಶ್ವಾಸ ಮತ್ತು ನಮ್ಮ ಸಾಮರ್ಥ್ಯ ಬಗ್ಗೆದ ಮಿತಿ, ಇವುಗಳ ನಡುವಣ ಒಂದು ಸಮತೋಲನ ನಿಜವಾಗಿ ಜೀವನದ ಬಹಳ ಮುಖ್ಯವಾದಂತಹ ಪಾಠ. ಆದ್ದರಿಂದ ಮನುಷ್ಯ ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ತನ್ನ ಮಿತಿ ಮತ್ತು ಬದುಕಿನ ಮಿತಿ ಇಲ್ಲದ ಅಪರಿಮಿತತೆ, ಇವುಗಳ ನಡುವೆ ಒಂದು ಬಗೆಯ ಸಮತೋಲನ ಅನ್ನುವುದು ಮುಖ್ಯ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
3: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಸಮಯ ಆಗಿದೆ 1:32 ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಇವತ್ತು ಚಹಾ ದಿನ ಅಂತೆ, ಅಂತಾರಾಷ್ಟ್ರೀಯ ಚಹಾ ದಿನ ಅಂತ ಇವತ್ತು ಇಂದಿನ May 21 ಆಚರಿಸ್ತಾ ಇದ್ದಾರೆ. ಟೀ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಟೀ ಅಂದರೆ ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಒಂದು ರಿಫ್ರೆಶ್ಮೆಂಟು, ಏನೋ ಟೆನ್ಷನ್ ಆಯಿತಾ, ಓ ಒಂದು ಟೀ ಕುಡಿದ್ರೆ ಸರಿಯಾಯಿತು, ತುಂಬ ಪ್ರೆಷರ್ ಅನಿಸಿದೆಯಾ, ಒಂದು ಟೀ ಕುಡಿದ್ರೆ ಸರಿಯಾಯಿತು, ಅಯ್ಯೋ ಟ್ರಾಫಿಕ್ಕಲ್ಲಿ ಅವಾಗಿಂದ ಸಿಕ್ಕಾಕೊಂಡಿದ್ದೀನಪ್ಪ, ಒಂದು ಟೀ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಸಂಜೆ ಆಗ್ತಾ ಇದೆ, ಒಂದು ಟೀ ಕುಡಿದ್ರೆ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ಅಂದ್ಕೊಳ್ಳೋಂತಹ ಮೈಂಡ್ಗಳು, ಮೈಂಡ್ ಸೆಟ್ಗಳು ತುಂಬ ಇದೆ ನಮ್ಮ ಸುತ್ತಮುತ್ತ. ಅಂದರೆ ಈ ಚಹಾ ಅನ್ನೋದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಈ ರೀತಿ ಹಾಸುಹೊಕ್ಕಾಗಿದೆ. ಹಾಗೆಯೇ ಎಲ್ಲರೂ ಟೀ ಲವರ್ಸ್ ಆಗಿರಲ್ಲ, ಕೆಲವೊಬ್ಬರಿಗೆ ಕಾಫಿ ಅಂದ್ರೂ ತುಂಬ ಇಷ್ಟ ಆಗಿರುತ್ತೆ. ಆದರೆ ಎಷ್ಟು ಜನ ಕಾಫಿನ ಇಷ್ಟಪಡ್ತಾರೋ ಅದಕ್ಕಿಂತ ಹೆಚ್ಚು ಜನ ಟೀನೂ ಸಹ ಇಷ್ಟಪಡ್ತಾರೆ. ಹಾಗಾದರೆ ನಿಮ್ಮಿಷ್ಟದ ಟೀ ಯಾವುದು? ಇವತ್ತಿನ ಕಾಲಕ್ಕೆ ಬ್ಲ್ಯಾಕ್ ಟೀ, ಲೆಮನ್ ಟೀ, ಲೆಮನ್ ಗ್ರಾಸ್ ಟೀ, ಹಾಗೆ ಶುಂಠಿ ಟೀ ಇರಬಹುದು, ನಿಂಬೆಹಣ್ಣಿನ ಟೀ ಇರ್ಬೋದು, ಈ ರೀತಿ ತುಂಬ ಅಂದರೆ ತುಂಬ ವೆರೈಟಿ ವೆರೈಟಿ ಆಗಿರುವಂತಹ ಚಹಾಗಳನ್ನ ಮಾಡ್ತಾರೆ. ಕೇರಳದಲ್ಲಿ ಹೋದರೆ ಕೆ ಟಿ ಅಂತ, ಆಮೇಲೆ ನಮ್ಮ ಕೋಸ್ಟಲ್ ಕಡೆಗೆ ಏನು ನಮ್ಮ ಕರಾವಳಿ ಸೈಡಲ್ಲಿ ಹೋಗಿ ನೋಡಿದ್ರೆ ಅವರು ಚಹಾನ ಹೇಗೆ ಕುಡಿತಾರಪ್ಪ ಅಂದರೆ ಒಂದು ದೊಡ್ಡ ಗ್ಲಾಸ್ ಇರುತ್ತೆ ಅವರು ಚಹಾ ಕುಡಿಯೋದು, ನಾವು ಎಲ್ಲ ಸಾಮಾನ್ಯವಾಗಿ ನೀರು ಕುಡಿಯೋಂಥ ಗ್ಲಾಸ್ ಇರುತ್ತೆ ಅಂತ ಗ್ಲಾಸಲ್ಲಿ ಅವರು ಚಹಾನ ಕುಡಿತಾ ಇರ್ತಾರೆ. ಹೀಗೆ ಚಹಾ ಕುಡಿಯೋದ್ರಲ್ಲಿ ಬೇರೆ ಬೇರೆ ಥರದ ಪ್ರಾಕ್ಟೀಸನ್ನು ತುಂಬ ಜನ ಇಟ್ಕೊಂಡಿರ್ತಾರೆ. ಕೆಲವೊಬ್ಬರಿಗೆ ಹಾಲು ಜಾಸ್ತಿ ಹಾಕಿರೋ ಟೀ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಹಾಲು ಹಾಕಿರೋ ಟೀ ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಬ್ಲ್ಯಾಕ್ ಟೀ, ಕೋಲ್ಡ್ ಟೀ, ಈ ರೀತಿ ಎಷ್ಟೊಂದು ವೆರೈಟೀಸ್ ಆಫ್ ಟೀ ನಮ್ಮ ಜೀವನವನ್ನು ಜೀವನದಲ್ಲಿ ಸೇರ್ಕೊಬಿಟ್ಟಿದೆ ಅಂತ ಅಂದರೆ ತಪ್ಪಾಗಲ್ಲ. ಹಾಗಾದರೆ ನಿಮಗೆ ಯಾವ ರೀತಿಯ ಟೀ ಇಷ್ಟ? ಲಂಚ್ ಟೈಮಲ್ಲಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ಟೀ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ರೀತಿಯ ಟೀನ ನೀವು ಕುಡಿಯೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫೇವ್ರೇಟ್ ಟೀ ಯಾವುದು? ಹಾಗೆ ಯಾವ ಹೊತ್ತಲ್ಲಿ ಕುಡಿದ್ರೆ ನಿಮಗೆ ಚೆನ್ನಾಗಿ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚಹಾ ಪ್ರಿಯರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಚಹಾ ಅಂದ ತಕ್ಷಣ ನಾವು ಮುನ್ನಾರ್ ಹೋಗಿದ್ವಿ. ಕೇರಳದಲ್ಲಿರುವಂತಹ ಮುನ್ನಾರ್ಗೆ ಹೋದಾಗ ಅಲ್ಲೊಂದು ಟೀ ಫ್ಯಾಕ್ಟ್ರಿ, ಅಲ್ಲಿ ಒಂದು ರೀತಿ ಡೆಮೋ ಥರ ಟೀ ಫ್ಯಾಕ್ಟ್ರಿಲೆಲ್ಲ ಹೇಗೆ ಕೆಲಸ ಆಗುತ್ತೆ ಅನ್ನೋದನ್ನು ತೋರಿಸ್ತಿದ್ರು. ಅಲ್ಲಿ ಹೇಳ್ತಾ ಇದ್ರು, ನಾವು ಭಾರತೀಯರು ಮಾತ್ರ ಈ ರೀತಿ ಹಾಲಿನಲ್ಲೆಲ್ಲ ಟೀನ ಕುದಿಸಿ ಕುಡಿಯೋದು, ಅಂದರೆ ಏಷ್ಯನ್ ಕಂಟ್ರಿಯವರು ಏನು ಭಾರತದ ಅಕ್ಕಪಕ್ಕ ಇದೀವಿ ಅವರೆಲ್ಲ ಕುಡಿತೀವಿ. ಹಾಗೆಯೇ ಚೀನಾ ಇರ್ಬೋದು, ಜಪಾನೀಸ್ ಅವರು ಇರ್ಬೋದು, ಹಾಗೆ ಟರ್ಕಿಯವರು, ರಷ್ಯಾದವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಅವರು ಹಾಲನ್ನು ಹಾಕಿ ಟೀ ಕುಡಿಯೋ ಕಾನ್ಸೆಪ್ಟ್ ಅವರಲ್ಲಿ ಇಲ್ಲ. ಅವರು ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀನ ಕುಡಿತಾರೆ. ಇದು ಅವ್ರ ದೇಹಕ್ಕೆ ತುಂಬಾ ಒಳ್ಳೆಯ ಪರಿಣಾಮಕಾರಿಯಾಗಿರುತ್ತೆ. ಹಾಗೆಯೇ ಅವರು ತುಂಬಾ ಸಣ್ಣಗಿರ್ತಾರೆ ನೋಡಿ, ಅವರು ಯಾರು ಸ್ಥೂಲಕಾಯದವ್ರು ಇರಲ್ಲ, ಜಾಪನೀಸ್ ಆಗಿರ್ಬೋದು ಅಥವಾ ಈ ಚೀನಾದವ್ರು ಇರ್ಬೋದು, ಸ್ವಲ್ಪ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿರ್ತಾರೆ. ಆ ರೀತಿ ಇರೋದ್ರಿಂದ ಅವರು ಟೀ ಕುಡಿಯೋದ್ರಿಂದ ಅವರು ಹಾಗೆಲ್ಲ ಇರ್ತಾರೆ ಅಂತ ನಮ್ಗಲ್ಲಿ ಹೇಳ್ತಾ ಇದ್ರು. ಅಂದರೆ ಹಾಲನ್ನು ಹಾಕಿರೋ ಟೀನ ಕುಡಿಬೇಡಿ ಅನ್ನೋ ರೀತಿ ಅವ್ರು ನಮ್ಗೆ ಸಜೆಸ್ಟ್ ಮಾಡ್ತಿದ್ರು. ಆದರೆ ಅದು ಹೆಂಗ್ರಿ, ಎಲ್ರಿಗೂ ಬ್ಲ್ಯಾಕ್ ಟೀ ಇಷ್ಟ ಆಗಲ್ಲ ಅಲ್ವಾ? ಹಾಲು ಹಾಕಿದ ಟೀನೇ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗುವಂಥದ್ದು. ನಮಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ನಿತ್ಯ, ಅವರು ನೆಲಮಂಗಲದಿಂದ ಹೇಳ್ತಾ ಇದ್ದಾರೆ, ಹಾಯ್ ಮೇಡಮ್, ನನಗೆ ಸ್ಟ್ರಾಂಗ್ ಟೀ ಅಂದರೆ ಇಷ್ಟ, ಸಕ್ಕರೆ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು, ಸ್ವೀಟ್ ಕರೆಕ್ಟಾಗಿ ಮೇಂಟೈನ್ ಆಗಿರಬೇಕು, ಸಾಯಂಕಾಲದೊತ್ತು ಟಿ ವಿ ನೋಡ್ಕೊಂಡು ಕುಡಿತಾ ಇದ್ದರೆ ತುಂಬ ಖುಷಿ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ಎಲ್ಲ ಮೇಂಟೈನ್ ಆಗಿರುವಂಥ ಹಾಲು, ಸಕ್ಕರೆ, ಹಾಗೆ ಟೀ ಪುಡಿ ಎಲ್ಲ ಹದವಾಗಿದ್ದು, ಹದವಾಗಿ ಸ್ವಲ್ಪ ಹೊತ್ತು ಸಣ್ಣ ಉರಿಲಿ ಕುದ್ದಿರುವಂತಹ ಟೀನ ಕುಡಿಯೋದು ಅಂದರೆ ಅದೇನೋ ಒಂಥರ ಸಂತೋಷ ಅಂತಲೇ ಹೇಳ್ಬೋದು. ನಮ್ಮ ಕೇಳುಗರು ಮಹೇಶ್ ಕುಂಬಾರ ಹೊನ್ನಾಳಿ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಬೆಳಗ್ಗೆ ವಾಕ್ ಹೋಗುವೆ, ಮನೆಗೆ ಬಂದು ಒಂದು ಲೋಟ ಚಹಾ ಕುಡಿದ ಮೇಲೇ ಮುಂದೆ ಕೆಲಸ. ಹೌದು, ಎನರ್ಜಿ ಬೂಸ್ಟರ್ ಅದು. ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಕೆಲಸ ಮುಗಿಸಿದ ನಂತರ ಟೀ ಕುಡಿದ್ರೆ ಅದೊಂದು ರೀತಿ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಹಾಗೆ ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಎಲೆಕ್ಟ್ರಿಕಲ್ ಹರಿಹರದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ನಮಸ್ತೆ, ನನಗೆ ಮಾರ್ನಿಂಗ್ ಒಂದು ಕಪ್ ಟೀ, ಈವ್ನಿಂಗ್ ಒಂದು ಕಪ್ ಟೀ ಕುಡಿಯುವ ಅಭ್ಯಾಸ, ಹಾಲಿನಲ್ಲೇ ಮಾಡಿದಂತಹ ಖಡಕ್ ಟೀ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಟೀ ಕುಡಿದ ತಕ್ಷಣ ಒಂದು ರೀತಿ ಎನರ್ಜಿ ಬಂದ್ಬಿಡುತ್ತೆ ಅಂತ ಇವರು ಸಹ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಇಷ್ಟದ ಚಹಾ ಯಾವುದು, ಯಾವ ರೀತಿಯ ಚಹಾನ ನೀವು ಕುಡಿಯೋದಕ್ಕೆ ಇಷ್ಟಪಡ್ತೀರಾ, ಬ್ಲ್ಯಾಕ್ ಟೀನ, ಗ್ರೀನ್ ಟೀನ, ಹಾಗೆ ಹಾಲು ಹಾಕಿರುವಂಥ ಕೇ ಟೀನ ಅಂತ ನಮಗೆ ನೀವು ಸಂದೇಶವನ್ನು ಕಳಿಸ್ಬಹುದು. ಮುಂದೆ ಬರ್ತಾ ಇದೆ ಮತ್ತೊಂದು ಹಾಡು, ಹಂಸಲೇಖ ಅವರ ಸಂಗೀತದಲ್ಲಿರುವಂತಹ ಹಾಡು ಅಣ್ಣಯ್ಯ ಚಿತ್ರದಿಂದ. ನಿಮಗೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಹಾಡು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಅಣ್ಣಯ್ಯ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಹಾಗೂ ಸಾಹಿತ್ಯ ನೀಡಿದ್ದು ಹಂಸಲೇಖ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚಹಾ ಪ್ರಿಯರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಚಹಾ ಪ್ರಿಯರು ನಮಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಬ್ಲ್ಯಾಕ್ ಟೀ ಅಂತೂ ನಮಗೆ ಸೇರಲ್ಲ, ಏನಿದ್ರು ಹಾಲು ಹಾಕಿದಂತಹ ಚಹಾ ಆದರೆ ಟೀ ಪುಡಿ ಹಾಕಿ ಕುದಿಸಿ ಕುಡಿದ್ರೆ ಸಖತ್ ಮಜಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಧಾ ಅವರು ಬೂದಿಹಾಳಿನಿಂದ ಸಂದೇಶವನ್ನ ಕಳಿಸಿ. ಹಾಗೆ ಮೇಡಮ್ ಐ ಆಮ್ ಶುಗರ್ಲೆಸ್ ಟೀ ಕುಡಿತೀನಿ ಅಂತ ಹೇಳ್ತಾ ಇದ್ದಾರೆ ರವಿಕುಮಾರ್ ಅವರು ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ನನ್ನಿಷ್ಟದ ಟೀ ಯಾವುದು ಅಂತ ಕೇಳ್ತಾ ಇದ್ದಾರೆ ಸುಧಾ ಅವರು. ನನಗಂತೂ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸಣ್ಣ ಊರಿಲಿ ಹಾಲನ್ನು ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಟೀ ಪೌಡರ್ನ ಹಾಕಿ ನಂತರ ಅದು ಚೆನ್ನಾಗಿ ಕುದ್ದಾದ ಮೇಲೆ ಇದೆಲ್ಲ ಸಣ್ಣ ಊರಲ್ಲೇ ಕುದ್ದಿರಬೇಕು. ಯಾಕಂದರೆ ಒಂದೇ ಸಲ ನಾವು ದೊಡ್ಡ ಊರಲ್ಲಿಟ್ಟು ಕುದಿಸ್ಬಿಟ್ರೆ ಅದು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಟೀ, ಮೀಡಿಯಮ್ ಸ್ಟ್ರಾಂಗ್ ಬರೋದಿಲ್ಲ. ಆದ್ದರಿಂದ ಆ ರೀತಿನ ಮಾಡಿ ನಂತರ ನಮಗೆ ಬೇಕಾದಾಗಿ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ಅದು ನನ್ನಿಷ್ಟದ ಚಹಾ ಆಗಿರುತ್ತೆ. ಚಹಾದ ವೆರೈಟಿ ಬಗ್ಗೆ ಮಾತಾಡೋದಾದರೆ ಮಲೈ ಚಹಾ ಅಂತ ಮಾಡ್ತಾರೆ, ಅಂದರೆ ಹಾಲಿನ ಕೆನೆಯನ್ನು ಹಾಕಿ ಮಲೈ ಚಹಾನ ಮಾಡ್ತಾರೆ ಉತ್ತರ ಭಾರತದ ಕಡೆಗೆಲ್ಲ. ಹಾಗೆಯೇ ಮಸಾಲ ಚಹಾ ಮಾಡ್ತಾರೆ, ಎಲ್ಲ ಮಸಾಲೆಗಳನ್ನು ಚಕ್ಕೆ ಇರ್ಬೋದು, ಲವಂಗ, ಕಾಳುಮೆಣಸು, ಟೀ ಪುಡಿ ಜೊತೆಗೆ ಇದನ್ನೆಲ್ಲ ಕುದಿಸ್ಬಿಟ್ಟು ಬ್ಲ್ಯಾಕ್ ಟೀ ಥರನೂ ಕೆಲವೊಬ್ಬರು ಕುಡಿಯೋದನ್ನ ನೋಡಿದ್ದೀನಿ. ಹಾಗೆ ಹಾಲನ್ನು ಹಾಕಿನೂ ಸಹ ಕುಡಿತಾರೆ, ಇದು ಮಸಾಲ ಚಹಾ ಅಂತ ಕುಡಿತಾರೆ. ಶುಂಠಿ ಹಾಕಿರ್ತಾರೆ, ಕಾಳುಮೆಣಸು ಹಾಕಿರ್ತಾರೆ, ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದು ಈ ಉತ್ತರ ಭಾರತದವರು ಅವರಿಗೆ ಸ್ವಲ್ಪ ಇಷ್ಟ ಆಗುವಂತಹ ಚಹಾ. ಹಾಗೆಯೇ ತಂದೂರಿ ಚಹಾ ಅಂತಲೂ ತುಂಬ ಇತ್ತೀಚೆಗೆ ತುಂಬ ಪ್ರಸಿದ್ಧವಾಗಿತ್ತು ತಂದೂರಿ ಚಹಾ ಅಂತ. ಮಣ್ಣಿನ ಮಡಿಕೆಯಲ್ಲಿ ಈ ಚಹಾನ ಕೊಡ್ತಾ ಇದ್ರು. ತಂದೂರಿ ಚಹಾ ಅಂದರೆ ಕೆಂಡದಲ್ಲಿ ಬಿಸಿ ಮಾಡಿಬಿಟ್ಟು ನಂತರ ಅದನ್ನು ಮಣ್ಣಿನ ಮಡಿಕೆಗೆ ಬಿಸಿ ಬಿಸಿಯಾದ ಚಹಾ ಹಾಕಿ ಕೊಡ್ತಿದ್ರು. ಹಾಗೆ ಏಲಕ್ಕಿಯನ್ನು ಮತ್ತು ಶುಂಠಿಯನ್ನು ಹಾಕಿ ಒಂದು ಮಸಾಲ ಚಹಾ ಮಾಡ್ತಾರೆ, ಅದು ಸಹ ತುಂಬ ತುಂಬ ಚೆನ್ನಾಗಿರುತ್ತೆ. ಏನೇನೋ ಹಾಕಿ ಮಾಡಿದ್ರು ತುಂಬ ಜನಕ್ಕೆ ಪ್ಲೇನ್ ಟೀನೇ ತುಂಬ ಇಷ್ಟ ಅನ್ನೋಂಥವರು ತುಂಬ ಜನ ಇದ್ದಾರೆ. ಹಾಗಾದರೆ ನಮಗೆ ಸಂದೇಶ ಕಳಿಸಿ, ನಿಮಗೆ ಯಾವ ರೀತಿಯ ಚಹಾ ಇಷ್ಟ ಅಂತ ನಮಗೆ ತಿಳಿಸಿ.

ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣಂತ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡನ್ನ ಕೇಳಿದ್ರಿ. ಜನುಮದ ಜೋಡಿ ಚಿತ್ರದ ಹಾಡು. ಸಂಗೀತವನ್ನ ನೀಡಿದ್ದು ವಿ ಮನೋಹರ್. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಚಹಾ ಪ್ರಿಯರ ಜೊತೆಗೆ ಮಾತುಕತೆ ಅಂತೂ ಮುಕ್ತಾಯದ ಹಂತಕ್ಕೆ ಬಂತು. ಇನ್ನು ಚಹಾದ ಬಗ್ಗೆ ಮಾತಾಡೋದಾದ್ರೆ, ಮುಂದುವರೆದು ಈ ಆಧುನಿಕ ಕೆಫೆ ಕಾನ್ಸೆಪ್ಟ್ಗಳೇನು ಬಂತು, ಆಗ ಬಂದಿದ್ದು ಐಸ್ ಟೀ ಅಥವಾ ಕೋಲ್ಡ್ ಟೀ ಅನ್ನೋಂಥದ್ದು. ಅಂದರೆ ತುಂಬ ಐಸ್ ಕ್ಯೂಬ್ಗಳನ್ನು ಹಾಕಿ ಬ್ಲ್ಯಾಕ್ ಟೀಯನ್ನು ಏನು ಕೊಡ್ತಾರೆ ಅದು ಐಸ್ ಟೀ ಆಗುತ್ತೆ. ಹಾಗೆಯೇ ಕೋಲ್ಡ್ ಟೀ ಅಂತ ಹೇಳಿ ಅದನ್ನು ಸಹ ತಣ್ಣಗಿರುವಂತಹ ಚಹಾ ಅದು ಸಹ ಲಭ್ಯವಿದೆ. ಇದು ಸಹ ಹಲವರಿಗೆ ಇಷ್ಟ ಆಗುವಂತಹ ಚಹಾ. ಹಾಗೆ ಅಸ್ಸಾಂ ಚಹಾ ಇರ್ಬೋದು, ಡಾರ್ಜಿಲಿಂಗ್ ಟೀ, ನೀಲಗಿರಿ ಟೀ, ಸಿಕ್ಕಿಂ ಟೀ ಅಂತ ಪ್ರಾಂತ್ಯದ ಮೇಲೆ ಚಹಾವನ್ನು ಹೆಸರನ್ನು ಬದಲಾಯಿಸ್ತಾ ಬಂದಿದ್ದಾರೆ. ಹೆಸರನ್ನು ಬದಲಾಯಿಸಿರ್ಬೋದು, ಅದು ಯಾವ ಜಾಗದಲ್ಲಿ ಬೆಳೆದಿದೆ ಅನ್ನೋದರ ಮೂಲಕ ಅದಕ್ಕೊಂದು ಹೆಸರಿರಬಹುದು. ನಮ್ಮ ಚಿಕ್ಕಮಗಳೂರು ಟೀ, ಕೇರಳ ಟೀ ಅಂತೆಲ್ಲ ನಾವೇನು ಕರಿತೀವಿ, ಹೆಸರು ಬೇರೆ ಆದ್ರೂ ಚಹಾ ಕೊಡುವಂತಹ ಉಲ್ಲಾಸ ಮಾತ್ರ ಒಂದೇ ಆಗಿರುತ್ತೆ. ಪ್ರತಿಯೊಂದು ಗುಟುಕು ಚಹಾವು ಸಹ ಚಹಾ ಪ್ರಿಯನ ದೇಹ ಮತ್ತು ಮನಸ್ಸನ್ನು ಉತ್ಸಾಹಗೊಳಿಸುತ್ತೆ. ಚಹಾ ನಮ್ಮೆಲ್ಲರ ದಿನಚರಿಯಲ್ಲಿ ಒಂದು ಭಾಗನೇ ಆಗಿಬಿಟ್ಟಿದೆ. ಹಾಗೆ ಹಲವು ಸಲ ಚಹಾ ಒಬ್ಬರೇ ಕುಡಿಯೋದಕ್ಕಿಂತ ನಮ್ಮಿಷ್ಟದ ಜನರ ಜೊತೆ ಕುಡಿತಾ ಇದ್ದರೆ ಅದಕ್ಕೆ ರುಚಿ ಹೆಚ್ಚಾಗುತ್ತೆ ಅಂತಲೂ ಅನ್ಬೋದು. ಹಾಗೆ ಭಾರತೀಯರಾದ ನಾವು ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾರಾದರೂ ಬಂದರೆ ಫಸ್ಟ್ ಏನಂತ ಕೇಳ್ತೀವಿ, ಒಂದು ಲೋಟ ಟೀ ಕುಡಿತೀರಾ, ಟೀ ತರಲಾ, ಟೀ ಮಾಡಲಾ ಅಂತ ಕೇಳ್ತೀವಲ್ವಾ. ಹಾಗೆ ಅವರೇನಾದ್ರು ಏನು ಬೇಡ, ನಮ್ಮ ಮನೆಗೆ ಬಂದಿರ್ತಾರೆ ಯಾವುದೋ ಇನ್ವಿಟೇಷನ್ ಕೊಡೋದಕ್ಕೋ ಏನಕ್ಕೋ ಬಂದಿರ್ತಾರೆ, ಏನು ಬೇಡ ಅಂತ ಹಾಗೆ ಹೋಗ್ಬಿಟ್ರು ಅಂದರೆ ಒಂದು ಲೋಟ ಟೀನು ಕುಡಿದೆ ಹೋಗ್ಬಿಟ್ರಲ್ಲ ಅಂತ ಮರುಗುವಂಥ ಜನ ನಾವು. ಹಾಗೆ ಅಂದರೆ ಚಹಾ ಅನ್ನೋದು ಒಂದು ಪಾನೀಯ ಆಗಿ ನಮ್ಮಲ್ಲಿ ಉಳಿದಿಲ್ಲ, ಇದೊಂಥರ ಸೆಂಟಿಮೆಂಟ್ ಆಗಿದೆ ಅಂತ ಅಂದರೆ ತಪ್ಪಾಗಲ್ಲ ಅಲ್ವಾ. ಏನಂತೀರಾ ನೀವು ಸಹ ಚಹಾ ಪ್ರಿಯರು? ಇಂದಿನ ಕಾರ್ಯಕ್ರಮದಲ್ಲಿ ಚಹಾದ ಕುರಿತಾದಂತಹ ಈ ಸಂಭಾಷಣೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕೊನೆಯ ಗೀತೆ ಸ್ಪರ್ಶ ಚಿತ್ರದಿಂದ ಹರಿಹರನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನಾ ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ

0: ಅಧಿಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣ ವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೆ ಹೋದಲ್ಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು ಎಲ್ಲ ಅಧಿಕಾರಿಗಳು ಸಂವಿಧಾನ ಬದ್ದವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು kar.results.nic.in ಅಥವಾ ಕರ್ನಾಟಕ 1 ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. June 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ Dr. MR Ravi ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ

ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಡಿಎಸ್ಪಿ ಜಿಎಂ ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
1: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಆಗಿದೆ 2:45:26. ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಆತ್ಮೀಯ ಪ್ರೀತಿಯ ಆಕಾಶವಾಣಿ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿಗೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹುಮ್ನಾಬಾದ್ನ ಕೃಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿಯವರು. ನಮಸ್ಕಾರ ಶಾಸ್ತ್ರಿಗಳೇ.
2: ನಮಸ್ಕಾರ ಸರ್. ನಮಸ್ಕಾರ.
1: ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಸರ್ ತಾವು?
2: ಹಾ ಸರ್, ನಾನು ಹೈಸ್ಕೂಲಿಂದ ನಾನು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿದ್ದೀನಿ ಸರ್. ನಮ್ಮ ಸಮೀಪ ಇರೋದು ಗುಲ್ಬರ್ಗ ಆಕಾಶವಾಣಿ ಕೇಂದ್ರ, ಈಗ ಕಲಬುರಗಿ ಅಂತ ಆಗಿದೆ.
1: ಹೌದು,
2: ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಸುಮಾರು ಕಾರ್ಯಕ್ರಮವನ್ನು ಕೇಳಿದ್ದೀನಿ ಸರ್. ಮತ್ತೆ 40 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದೀನಿ.
1: ನೀವು ಮೊದಲ ಬಾರಿಗೆ ಆಕಾಶವಾಣಿಯನ್ನ ಯಾವಾಗ ಕೇಳಲು ಪ್ರಾರಂಭಿಸಿದ್ದೀರಿ ಸರ್, ನೆನಪಿದೆಯಾ?
2: ಹಾ ಸರ್, ನಾನು ಸುಮಾರು ಹೈಸ್ಕೂಲ್ ಮಟ್ಟದಲ್ಲಿ ಇದ್ದಾಗ ಸರ್, ಹೈಸ್ಕೂಲ್ ಇದ್ದಾಗ ಮಧ್ಯಾಹ್ನ ಚಿತ್ರಗೀತೆ ಹತ್ತೀವಲ್ಲ ಸರ್. ಚಿತ್ರಗೀತೆ ಅಂದ್ರೆ ನಾನು ಪಂಚಪ್ರಾಣ.
1: ಅಂದ್ರೆ ನೀವು ಚಿತ್ರ ಸಂಗೀತದ ಪ್ರಿಯರು?
2: ಎಸ್ ಎಸ್ ಎಸ್. ಮಧ್ಯಾಹ್ನ ನಮ್ದು ಸ್ಕೂಲ್ 1:30 ಬಿಡ್ತಿತ್ತು, 1:30 ಚಿತ್ರಗೀತೆ ಸ್ಟಾರ್ಟ್ ಆಗ್ತಿವಿ.
1: ಆಕಾಶವಾಣಿಯೊಂದಿಗೆ ಹೇಳೋದಾದ್ರೆ ನಿಮ್ಮ ನೆನಪುಗಳಲ್ಲಿ ಉಳಿದಂತಹ ವಿಶೇಷವಾದಂತಹ ಒಂದು ಕ್ಷಣ ಯಾವ್ದಂತ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ?
2: 1989 ಗುಲ್ಬರ್ಗ ಆಕಾಶವಾಣಿ ಕೇಂದ್ರದ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ.
1: ಯಾವ್ದದು ಕಾರ್ಯಕ್ರಮ?
2: 6:20 ಮಂಗಳ ಅಂಗಳ ಕಾರ್ಯಕ್ರಮ ಬರ್ತಿತ್ತು. ಆ ಮಂಗಳದ ಅಂಗಳ ಕಾರ್ಯಕ್ರಮದಲ್ಲಿ ನಾನು ಒಂದು ಭಾಷಣ ಬರ್ತಿದ್ದೆ. ಅದು ಯಾವ್ದು? ಜನಸಂಖ್ಯೆ ನಿಯಂತ್ರಿಸುವ ಬಗ್ಗೆ ಹೇಗೆ.
1: ಜನಸಂಖ್ಯೆ ನಿಯಂತ್ರಣ ಹೇಗೆ
2: ಮಾಡೋದು ಹೇಗೆ, ಅದ ಕುರಿತು ನಾನು 15 ಒಂದು ಭಾಷಣ ಬರೆದಿದ್ದೆ ಸರ್. ಅದು ಭಾಷಣ ಆವಾಗ ಅಲ್ಲಿ ಕಾರ್ಯಕ್ರಮ ನಿರ್ವಾಹಕರಾದಂತ ಎಸ್ ಎಸ್ ಅಂಜನಪ್ಪ ನಿಯಂತ್ರಿ ಸರ್ ಅವಾಗಲ್ಲಿ.
1: ಹೌದು, ಅವ್ರು ಇವಾಗ ನಿವೃತ್ತರಾಗಿದ್ದಾರೆ.
2: ನಿವೃತ್ತರಾಗಿದ್ದಾರೆ ಸರ್. ನಾನು ಮೊಟ್ಟ ಮೊದಲೇ ರೇಡಿಯೋದಲ್ಲಿ ಭಾಷಣ ಅವ್ರು ಪ್ರಸಾರ ಮಾಡಿದ್ದೆ ಸರ್, ಅದು ನನಗೆ ಇನ್ನು ನೆನಪಿದೆ ಸರ್.
1: ಸಂತೋಷ.
2: ಮೊನ್ನೆ ಹೋದ ತಿಂಗಳ 12 ಹಿಂದಿ ಚಲನಚಿತ್ರದ ಮಹಾನ್ ಗಾಯಕಿ ಆಶಾ ಭೋಸ್ಲೆ ತೀರ್ಕೊಂಡಿದ್ರಲ್ಲ ಸರ್,
1: ಹೌದು,
2: ಅದರ ಒಂದು ಪ್ರಸಾರ ಆಯ್ತು ಸರ್ ನಮ್ಮ ಕಾರ್ಯಕ್ರಮ. ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಸಂಗಮೇಶ್ ಅವರು ನನಗೆ ಅವಕಾಶ ಕೊಟ್ಟಿದ್ರು, ಮತ್ತೆ ಸಿ ಸಿದ್ದಣ್ಣ ಅವರು, ಅದ್ರ ಬಗ್ಗೆ ಆಶಾ ಭೋಸ್ಲೆ ಅವರು ಒಂದು 1/4 ತಾಸು ಕಾರ್ಯಕ್ರಮ ನಾನು ಕೊಟ್ಟೆ ಸರ್.
1: ತುಂಬಾ ಸಂತೋಷ.
2: ಟೈಟಲ್ ನೆನಪಿದೆ, ಚುರಾಲಿ ಹೈ ದಿಲ್.
1: ತಾವು ಹೇಳಿದ್ರೆ ಚಿತ್ರಗೀತೆಗಳನ್ನು ನಾನು ಹೆಚ್ಚು ಇಷ್ಟಪಡ್ತಾ ಇದ್ದೆ ಅಂತ. ಅದಲ್ಲದೆ ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಪ್ರಸಾರ ಮಾಡ್ತೀವಿ. ನೀವು ಯಾವ ಕಾರ್ಯಕ್ರಮವನ್ನು ಹೆಚ್ಚು ಇಷ್ಟಪಡ್ತಿದ್ದೀರಿ ಸರ್, ಚಿತ್ರಗೀತೆ ಅಲ್ಲದೆ ಇನ್ನು ನಿಮ್ಗೆ ಇಷ್ಟವಾದಂತಹ ಕಾರ್ಯಕ್ರಮ ಯಾವ್ದಾಗಿತ್ತು?
2: ಸರ್, ನಾನು ಶಿಕ್ಷಕನಾಗಿರುವುದರಿಂದ

0: ಪ್ರತಿ ಬುಧವಾರ ಇಲ್ಲಿ ಬಾಲಲೋಕ ಕಾರ್ಯಕ್ರಮ ಬರ್ತಿತ್ತು.
1: ಮಕ್ಕಳಿಗಾಗಿ ಮಕ್ಕಳಿಗಾಗಿ
0: ಮಕ್ಕಳಿಗೋಸ್ಕರ ನಾನು ಸುಮಾರು ಸ್ಕೂಲಿನ ಮಕ್ಕಳಿಗೆ ನಾನು ಕಾರ್ಯಕ್ರಮ ಕೊಡ್ತೀನಿ ಸರ್. ಹೇಳ್ಬೇಕಾದ್ರೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬೀರಾಬಾದ್ ವಾಡಿ ಅಂತ ಫಸ್ಟ್ ನನ್ನ ಅಪಾಯಿಂಟ್ಮೆಂಟ್ ಅಲ್ಲಿನ ಮಕ್ಕಳಿಗೆ. ಅವಾಗ ಅಲ್ಲಿ ಜಿ ಬಿ ಮಂಗನಗಟ್ಟೆ ಅಂತಿದ್ರು. ಆ ಜಿ ಬಿ ಮಂಗನಗಟ್ಟೆ ಅವ್ರು ನಮ್ಮ ಸ್ಕೂಲಿಗೆ ಬಂದು ರೆಕಾರ್ಡಿಂಗ್ ಮಾಡ್ಕೊಂಡು ಪ್ರಸಾರ ಮಾಡಿದ್ರು ಸರ್ ಕಾರ್ಯಕ್ರಮ. ಅದು ಅಷ್ಟೇ ಅಲ್ಲ, ಸುಮಾರು ಕಾರ್ಯಕ್ರಮ ನಾನು ಎಲ್ಲೇ ಡ್ಯೂಟಿ ಮಾಡಿದ್ದೀನಿ. ಪ್ರಮುಖವಾಗಿ ಕಟ್ಟಿ ತೂಗಾವ್ ಆಗ್ಲಿ, ಸಿಂಧುಬಂದಿಗೆ ಆಗ್ಲಿ, ಹಳ್ಳಿಕಡ್ ಬಿ ಎಂ ಪಿ ಎಸ್ ನಲ್ಲಿ ಆಗ್ಲಿ, ಸುಮಾರು ಕಾರ್ಯಕ್ರಮ ಮಕ್ಕಳಿಗೆ ಕೊಡ್ಸೀನಿ ಸರ್. ನಾನು
1: ಪುನಃ ಪುನಃ ಅದನ್ನೇ ಕೇಳಬೇಕು ಅನ್ಸೋದಾದ್ರೆ
0: ಸುಮಾರು 30-35 ವರ್ಷ ಹಿಂದೆ ದರ್ಪಣ ಕಾರ್ಯಕ್ರಮ ಬರ್ತದೆ ಸರ್.
1: ಹೌದು ಹೌದು, ದರ್ಪಣ. ಹೌದು,
0: ದರ್ಪಣ ಕಾರ್ಯಕ್ರಮ.
1: ಅದಕ್ಕೆ ತುಂಬಾ, ಹೌದು, ಅದಕ್ಕೆ ತುಂಬಾ ಒಂದು ಪ್ರಶಸ್ತಿಗಳು ಕೂಡ ಲಭ್ಯತೆ ಆಗಿದಾವೆ, ಸಿಕ್ಕಿದಾವೆ.
0: ಹೌದು ಸರ್. ಅವಾಗ ಆ ದರ್ಪಣ ಕಾರ್ಯಕ್ರಮದಲ್ಲಿ ಅವ ಜಿ ಎಂ ಶರಟ್ಟಿ ಮತ್ತು ಮೈತ್ರಿ ಜಾಗಿರ್ದಾ ಇದ್ರು ಸರ್.
1: ಹೌದು ಹೌದು ಹೌದು ಹೌದು.
0: ಹಾ, ಗುಲ್ಬರ್ಗ
1: ಆಕಾಶವಾಣಿ ಅವರಿಬ್ಬರು ನಿವೃತ್ತರಾಗಿದ್ದಾರೆ.
0: ಅವ್ರು ನಿವೃತ್ತರಾಗಿದ್ದಾರೆ, ಬಟ್ ಅವಾಗೇನು ದರ್ಪಣ ಕಾರ್ಯಕ್ರಮ ಮೂಡ್ ಬರ್ತಿತ್ತು, ನಮಗ್ ಬಹಳ ಬಹಳ ಹಿಡಿಸಿತ್ತು. ಅದು 15 ನಿಮಿಷ ಕಾರ್ಯಕ್ರಮ.
1: ಹೌದು ಹೌದು.
0: ಅವಾಗ ಬೇರೆ ಕಾರ್ಯಕ್ರಮ ಕೇಳಕ್ ನಮಗೆ ಏನು ಅವಕಾಶ ಇದಿಲ್ಲ, ಟಿವಿ ಆಗ್ಲಿ ಬೇರೆ ಮಾಧ್ಯಮ ಏನಿಲ್ಲ, ರೇಡಿಯೋ ನಾವು ಮಾಧ್ಯಮ. ಅವಾಗ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಒಂದೊಂದು ರೇಡಿಯೋ ಇರ್ತಿತ್ತು ಸರ್. ಅವರು ಪತ್ರ ಓದಕಂತ ಶೈಲಿ ಆಗ್ಲಿ, ಅವರು ಹೇಳ್ತಕ್ಕಂತ ಭಾಷೆ ಆಗ್ಲಿ, ಬಳಸ್ತಕ್ಕಂತ ಶಬ್ದಗಳಾಗ್ಲಿ, ನಮಗ್ ಬಹಳ ಬೇಸಿಗೆ ಆಗ್ತಾ ಇದೀವಿ ಸರ್.
1: ಆಕಾಶವಾಣಿಯಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಪ್ರೇರಣೆ ದೊರಕಿದೆಯಾ ಸರ್? ಆಕಾಶವಾಣಿಯಿಂದ ನಾನು ಚೆನ್ನಾಗಿ ಮಾತಾಡೋದು ಕಲಿತೆ, ಹಾಡು ಕಲಿತೆ.
0: ನನಗೆ ಹಾಡು ಕಲಿಸಿದೆ ಗುಲ್ಬರ್ಗ ಆಕಾಶವಾಣಿ ಕೇಂದ್ರ. ಗೀತೆ.
1: ಸರಿ ಸರ್, ಈ ಸಂದರ್ಭದಲ್ಲಿ ತಾವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕನ್ನಡ ಸರ್, ಹಿಂದಿ ಸರ್?
1: ಕನ್ನಡ.
0: ಕನ್ನಡ. ಅದೇ ಡಾಕ್ಟರ್ ರಾಜ್ಕುಮಾರ್ ಸರ್ ಬಡವರ ಬಂದು ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಹಾಡ್ರಿ ಗೀತೆ. ನಿನ್ನ ಕಂಗಳ ಬಿಸಿ ಹನಿಗಳು ನೂರು ಕಥೆಯ ಹೇಳಿವೆ.

0: ಮತ್ತ ಪ್ರತಿ ಬುಧವಾರ ಆಗಲಿ, ಶುಕ್ರವಾರ ಆಗಲಿ, ರವಿವಾರ ಆಗಲಿ, ಸೋಮವಾರ ರಾತ್ರಿ 10:30 ಆಗಲಿ ಅವಿರಾಸ ಕಾರ್ಯಕ್ರಮ ಬರ್ತಿತ್ತು ಸರ್. ಅವಿರಾಸ ಕಾರ್ಯಕ್ರಮ ನಾವೆಲ್ಲ ಪತ್ರ ಬರಿತಿದ್ವಿ ಸರ್. ಅದು ಗುಲ್ಬರ್ಗ ಅಷ್ಟೇ ಅಲ್ಲ, ನಾವು ಈ ಕಡೆ ಧಾರವಾಡ ಸ್ಟೇಷನ್ ಸುಂದಕ್ಕೆ ಪತ್ರ ಬರಿತೀವಿ ಸರ್ ನಾನು. ಮತ್ತ ಹಾಗೆ ಭದ್ರಾವತಿ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ರಾತ್ರಿ 10:30 ಸವಿನೋಲಪ ಕಾರ್ಯಕ್ರಮ ಬರ್ತಿದೆ ಸರ್. ಅಂದ್ರೆ ಹಳೆ ಚಿತ್ರಗೀತೆಗಳು, ಸನಾದಿ ಅಪ್ಪಣ್ಣ, ಹಸಿರು ತೋರಣ, ಬಂಗಾರದ ಮನುಷ್ಯ,
1: ಎಲ್ಲ 90-80 ದಶಕದ್ದು.
0: ನಾನು ಸವಿನೋಲಪ ಕಾರ್ಯಕ್ರಮ ಸಾಕಷ್ಟು ಪತ್ರ ಬರಿತೀವಿ ಸರ್. ಬಟ್ ನಮಗೆ ಬಹಳ ಅವಕಾಶ ಕೊಡ್ತಿರೋ ಬೀದರ್ ಜಿಲ್ಲೆಯಿಂದ ಈಸತೂರಿನ ಪತ್ರ ಬರಿತಾ ಇದ್ದಾರೆ. ಪತ್ರ ಬರೆಯೋದ್ರಿಂದ ಸರ್ ನಮ್ಗೀಗ ಹೊಸ ಹೊಸ ಶಬ್ದಗಳಾಗ್ಲಿ, ವಾಕ್ಯ ಜೋಡಣೆ ಆಗ್ಲಿ, ಮತ್ತ ಅಕ್ಷರ ದುಂಡಾಗಿ ಬರೆಯೋದು ನಾ ಕಲ್ತ್ಕೊಂಡೆ ಸರ್.
1: ಓ ಸೂಪರ್ ಸರ್, ತುಂಬಾ ಸಂತೋಷ.
0: ಇವತ್ತು ನನ್ನ ವೈಟ್ ಪೇಪರ್ ಎಷ್ಟು ನಾ ಚೆನ್ನಾಗಿ ಬರಿತೀನಿ, ನಾನು ರೂಲಿಂಗ್ ಪೇಪರ್ ಬರ್ಲಕ್ ಬರಲ್ಲ.
1: ತುಂಬಾ ಸಂತೋಷ.
0: ಅಷ್ಟೇ ಅಲ್ಲ ಸರ್, ನಾವು ಗುಲ್ಬರ್ಗ ಆಕಾಶವಾಣಿಯಲ್ಲಿ ಒಂದ್ ಕೇಳುಗರ ಬಳಗನೆ ಮಾಡ್ಕೊಂಡಿದ್ದೇವೆ ಸರ್ ನಾವು.
1: ನೀವು ಬಾಲ್ಯದಲ್ಲಿ ಕುಟುಂಬದೊಂದಿಗೆ ರೇಡಿಯೋ ಕೇಳಿದಂತಹ ಒಂದು ನೆನಪುಗಳಿದಾವ? ಆಮೇಲೆ ವಯಸ್ಕರಾದ ಮೇಲೆ ನಾವು ಕೇಳುವಂತದ್ದೇ ಬೇರೆ. ಈಗ ಬಾಲ್ಯದಲ್ಲಿ ತಂದೆ ತಾಯಿ ಜೊತೆ, ಅಣ್ಣತಮ್ಮಂದ್ರ ಜೊತೆ, ಅಕ್ಕ ತಂಗಿಯರ ಜೊತೆ ನಾವು ವಿಶೇಷವಾಗಿ ಗಮನ ಕೊಟ್ಟು ಅವ್ರ ಜೊತೆಗೆ ಕೇಳಿದಂತಹ ಒಂದು ಅನುಭವ ಏನನ್ನ ಇದೆಯಾ ಅದ್ರ ಬಗ್ಗೆ ಹೇಳುವುದಾದ್ರೆ
0: ಸರ್, ಅವಾಗ ಪ್ರತಿ ತಿಂಗಳ ಕೊನೆ ರವಿವಾರ ಒಂದು ನಾಟಕ ಪ್ರಸಾರ ಆಗ್ತಾ ಇತ್ತು.
1: ಹೌದು,
0: ಅದು ರಾತ್ರಿ 9:30. ಆ ನಾಟಕೋಸ್ಕರ ನಾವು ಒಂದ್ ತಿಂಗಳವರೆಗೆ ಕಾಯ್ತಾ ಇತ್ತು. ಇವತ್ತಿಗೆ 9:30 ನಾಟಕ ಪ್ರಸಾರ ಆಗ್ತದೆ ಅಂತ ನಾವೆಲ್ಲ ತಂದೆ ತಾಯಿ ಜೊತೆ, ಅಣ್ಣ ತಮ್ಮ ಅತ್ತಿಗೆ ಜೊತೆ ಕುತ್ಕೊಂಡು ನಾವು ಅರ್ಧ ತಾಸ ನಾಟಕ ಕೇಳ್ತಿದ್ವಿ ಸರ್.
1: ಓಹೋ, ಹೇಗ ಅನಿಸ್ತಾ ಇತ್ತು ಸರ್ ಆ ಒಂದು ನಾಟಕದ ಒಂದು ಧ್ವನಿನ ನಾವು ಕೇಳಿಸ್ತಾ ಇದ್ವಲ್ಲ
0: ಸರ್? ಬಹಳ ವಂಡರ್ ಅನಿಸ್ತಿತ್ತು. ನಾವಂತೂ ಇಷ್ಟು ಚೆನ್ನಾಗಿ ಇವ್ರು ಯಾವ ರೀತಿ ಮಾತಾಡ್ತಾರ, ಅತ್ತತ್ವ ಮಾತಾಡ್ತಾರ, ದುಃಖ ವ್ಯಕ್ತಪಡಿಸ್ತಾರ, ಭಾವನೆ ವಿಷಯವಾಗಿ ಮಾತಾಡ್ತಾರಲ್ಲ.
1: ನಿಜ, ಈಗ ನಾನು ಸಣ್ಣವನಿದ್ದಾಗ ನಾಟಕಗಳನ್ನ ಕೇಳಿದೀನಿ, ರೇಡಿಯೋ ನಾಟಕಗಳನ್ನ. ಆ ನಾಟಕ ಕೇಳ್ತಾ ಇದ್ರೆ ನಿಜವಾಗ್ಲೂ ನಾಟಕ ನಮ್ಮ ಕಣ್ಮುಂದೆ ನಡೀತಾ ಇದೆಯೇನೋ ಅಂತ ಭಾಸವಾಗ್ತಾ ಇತ್ತು.
0: ಹೌದು ಸರ್.
1: ನಿಮ್ಗೇನ್ ಅನಿಸ್ತಾ ಇತ್ತು ಸರ್ ಆ ಒಂದು ಬಾಲ್ಯದಲ್ಲಿ?
0: ಸರ್, ನಾವು ನಮಗೂ ಅನಿಸ್ತಿತ್ತು ರೇಡಿಯೋ ಈ ರೀತಿ ಇವರೆಲ್ಲ ನಾಟಕ ಮಾಡ್ತಾರ, ಇವ್ರು ಯಾವ ರೀತಿ ಇರ್ಬೋದು, ಇವ್ರಿಗೆ ನಾವು ಯಾವಾಗ ಭೇಟಿಯಾಗಿ ಮಾತಾಡ್ಬೋದು, ಮತ್ತೆ ನಮ್ದು ಎಂದಾದ್ರು ರೇಡಿಯೋನಲ್ಲಿ ನಮ್ದು ಧ್ವನಿನೂ ಬರ್ಬೇಕು, ನಾವು ಮಾತಾಡ ಭಾಷಣ ಆಗಲಿ, ರೇಡಿಯೋ ಮೂಲಕ ಜನರಿಗೆ ತಲುಪಬೇಕು ಅಂತಕ್ಕಂಥ ನನಗೆ ಆವಾಗ ಆಸೆ ಇತ್ತು ಸರ್. ಆ ಆಸೆ ನಾನು ಸುಮಾರು 40 ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಸರ್.
1: ಕೃಪಾಂಕ ಶಾಸ್ತ್ರಿಗಳೇ, ಈಗ ಆಕಾಶವಾಣಿ ಅಂದಿನ ಮತ್ತು ಇಂದಿನ ಒಂದು ಡಿಜಿಟಲ್ ಮಾಧ್ಯಮಗಳ ನಡುವೆ ತುಂಬಾ ವ್ಯತ್ಯಾಸವನ್ನ ನಾವು ನೋಡ್ತಾ ಇದ್ದೀವಿ. ಏನು ಅದ ವ್ಯತ್ಯಾಸವನ್ನ ನೀವು ಯಾವ ತರ ಗಮನಿಸಿದ್ರಿ, ಏನ್ ಅದರ ಒಂದು ವ್ಯತ್ಯಾಸದ ಬಗ್ಗೆ ಹೇಳೋದಾದ್ರೆ?
0: ಮೊಬೈಲ್ ಅಲ್ಲಿ ನಾವೆಲ್ಲ ರೇಡಿಯೋ ಕೇಳಬಹುದು.
1: ನೀವು ಸಹ ನೇರ್ ಮುಖಾಂತರ?
0: ಹಾ, ನ್ಯೂಸ್ ಏನಾದ್ರು ಮುಖಾಂತರ ನಮಗೆ ತೊಂದರೆ ಇಲ್ಲ. ಆವಾಗ ಅಂದ್ರೆ ಬಹಳ ತ್ರಾಸ ಆಗ್ತಾ ಇತ್ತು ಸರ್, ಯಾಕಂದ್ರೆ ಮನೆಯಲ್ಲಿ ಕರೆಂಟ್ ಬಂತು ಅಥವಾ ಟ್ಯೂಬ್ ಲೈಟ್ ಹಾಕದೆ ಹೋದ್ರು ಅದು ಕೊರ ಅಂತ ಶಬ್ದ ಬರ್ತಾ ಇತ್ತು.
1: ಮಿಂಚುಡಿದಾಗ ಅದು ಕರ್ಕರ್ ಅನ್ನೋದು.
0: ಮಳೆ ಪ್ರಾರಂಭ ಆಯ್ತು ಅಂದ್ರೆ ಒಟ್ಟು ಕೇಳಿ ಬರ್ತಿಲ್ಲ. ಈಗಂತೂ ಬಹಳ ಸೌಲಭ್ಯ ಇದೆ ಸರ್, ನಾವು ಎಲ್ಲೂ ಕುಂತು ಜರ್ನಿದಾಗ ಆಗ್ಲಿ ಎಲ್ಲೇ ಇದ್ರು ನಾವು ರೇಡಿಯೋ ಕೇಳಬಹುದು.
1: ಕೃಪೇಂದ್ರ ಅವ್ರೆ, ಈ ಆಕಾಶವಾಣಿಯ ಒಂದು ಸಿಗ್ನೇಚರ್ ಟೂನ್ ತರ ಚಿರಪರಿಚಿತ.
0: ಹೌದು ಸರ್.
1: ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗಲೂ ಕೇಳಿದ ತಕ್ಷಣ?
0: ಬೆಳಿಗ್ಗೆ 6:55 ನಾವು ಟ್ಯೂನ್ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ರೋಮಾಂಚನ ಆಗ್ತದೆ ಸರ್. ಎಷ್ಟು ಸುಮಧುರವಾಗಿ, ಮತ್ ಹಾಗೆ ನಾವು ಒಂದು ಎದ್ ಕೂತ್ಕೊಂಡು ಕೇಳಿ ಆನಂದ ಪಡ್ತೇವೆ ಸರ್. ಈಗೂ
1: ಸರ್, ಈಗ ಆಕಾಶವಾಣಿಗೆ 90 ಒಂದು ಸಂಭ್ರಮ, ಈ ಒಂದು ಸಂದರ್ಭದಲ್ಲಿ ನೀವು ಹೇಳಿ ಬಯಸುವಂತಹ ಒಂದು ಸಂದೇಶ ಏನು ಸರ್ ನಮಗೆ ಆಕಾಶವಾಣಿಗೆ?
0: ಸರ್, ಈಗ ಮಾಧ್ಯಮಗಳಲ್ಲಿ ಪ್ರಬಲ ಮಾಧ್ಯಮ ಆಕಾಶವಾಣಿ. ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಪ್ರಾರಂಭ ಮಾಡಿರೋದು ಬಹಳ ಜನ ಕೇಳ್ತಾ ಇದ್ದಾರೆ ಸರ್.
1: ಹೌದು.
0: ಬಟ್ ಇದು ಈಗ ಎಲ್ಲರೂ ಮನೆ ಮಾತಾಗಿದೆ ಮೊಬೈಲ್ ಬಂದ ತಕ್ಷಣ. ಸಾಮಾನ್ಯ ಜನರು ಎಲ್ಲೂ ಕೂತ್ಕೊಂಡು ಆಲಿಸಬಹುದು. ಇನ್ನು ಅತ್ಯುತ್ತಮವಾದ ಕಾರ್ಯಕ್ರಮ ಮೂಡ್ ಬರ್ಬೇಕು ಸರ್, ಶೈಕ್ಷಣಿಕವಾಗಿ, ಕರೆಂಟ್ ಅಫೇರ್ಸ್ ಬಗ್ಗೆ.
1: ಇನ್ನು ಸ್ವಲ್ಪ ಸುಧಾರಣೆ ಆಗ್ಬೇಕು.
0: ಆಗ್ಬೇಕು ಸರ್, ಇನ್ನು ಆಗ್ಬೇಕು. ಕೆಲವೊಂದು ಆಕಾಶವಾಣಿ ಕೇಂದ್ರದಲ್ಲಿ ಆಫೀಸರ್ಸ್ ಇಲ್ಲ ಸರ್, ಅದು ಬಹಳ ನಮಗೆ ಬಹಳ ನೋವು ಉಂಟಾಗ್ತಾ ಇದೆ ನಮಗೆ.
1: ಹೌದು, ತುಂಬಾ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ನೀಗಿಸಬೇಕು, ಅದನ್ನ ತುಂಬಬೇಕು. ಆಗ್ಲೇ ನಮ್ಗೆ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ, ತಯಾರು ಮಾಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗತ್ತೆ.
0: ಸರ್, ಇದೇ 20-25 ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಲ್ಲಿ ಆಫೀಸರ್ಸ್ ತುಂಬ ತುಳಿತಾ ಇದ್ರು.
1: ಹೌದು, 30-40 ಜನ ಇದ್ರು ಸರ್. ಈಗ ಒಂದು ಆಕಾಶವಾಣಿಗೆ ಕೇವಲ ಒಬ್ರು ಇಬ್ರು ಇದ್ದೀವಿ.
0: ಕಾರ್ಯಕ್ರಮ ವಿಭಿನ್ನ ಕಾರ್ಯಕ್ರಮ ರೂಪಿಸಿ ಪ್ರಸಾರ ಮಾಡೋದು ಬಹಳ ತೊಂದರೆ ಆಗ್ತಾ ಇದೆ.
1: ಆಕಾಶವಾಣಿ ನಿಮ್ಮ ಜೀವನದ ಒಂದು ಭಾಗ ಆಗಿದೆ ಅಂದ್ರೆ ಒಪ್ಕೊಂತೀರ ತಾವು?
0: ಓ ಸರ್, 100%.
1: ಹೇಗೆ?
0: ನಾನು ಇಷ್ಟು ನೀಟಾಗಿ ಬರೀಲಿಕ್ಕೆ ಮತ್ತೆ ಚೆನ್ನಾಗಿ ಹಾಡು ಕಲಿಕ್ಕೆ, ಕೇವಲ ನಾನು ಕನ್ನಡ ಅಷ್ಟೇ ಹಾಡೋದಿಲ್ಲ ಸರ್, ನಾನು ಮೊಹಮ್ಮದ್ ರಫಿ ಮತ್ತು ಮುಖೇಶ್ ಮಹೇಂದ್ರ ಕಪೂರ್ ಹಾಡು ಹಾಡ್ತೀನಿ. ಸುಮಾರು 15-20 ವರ್ಷದ ಮೊಹಮ್ಮದ್ ರಫಿ ಶ್ರದ್ಧಾಂಜಲಿ ಕಾರ್ಯಕ್ರಮ ನಾನು ಕೊಟ್ಟೆನಿ ಸರ್ ಗುಲ್ಬರ್ಗ
1: ಆಕಾಶವಾಣಿ. ಸರ್, ನಮ್ಮ ಆಕಾಶವಾಣಿ ನಿಮ್ಮ ಊರು ಅಥವಾ ಸಮಾಜಕ್ಕೆ ಹೇಗೆ ಹತ್ತಿರವಾಗಿದೆ ಅಂತ ಹೇಳಕ್ಕೆ ಬಯಸ್ತೀರಿ ಸರ್ ತಾವು?
0: ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ಟಿವಿ ಜನರು ಬಹಳ ಕಡಿಮೆ, ಮೊಬೈಲ್ ನಲ್ಲಿ ಪ್ರಸಾರ ಆಗ್ತಕ್ಕಂತ ಕಾರ್ಯಕ್ರಮಗಳು ಈಗ ಜನ ಕೇಳ್ತಾ ಇದ್ದಾರೆ. ಮೊದಲು ಅಂದ್ರೆ ಒಂದೇ ರೇಡಿಯೋ ಇತ್ತು, ಆ ರೇಡಿಯೋ ಮನೆಯಲ್ಲಿ ಇಟ್ಟು ಹೊರಗಡೆ ಬರ್ತಾ ಇದ್ರು, ಅದು ಕೇಳೋ ಅವಕಾಶ ಇದ್ದಿಲ್ಲ. ಈಗ ಈಗ ಬೆಳಗಿನ ಚಿತ್ರಗೀತೆ ಆಗಲಿ, ವಾರ್ತಾ ಪ್ರಸಾರ ಆಗಲಿ, ಅಕ್ಕನ ಬಳಗ ಕಾರ್ಯಕ್ರಮ ಆಗಲಿ, ಬಾಳೆಬೀರ ಕಾರ್ಯಕ್ರಮ ಆಗಲಿ, ಈಗೆಲ್ಲ ಜನರು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೇಳಕ್ ಹಾತೋರಿತಾರೆ ಸರ್.
1: ತುಂಬಾ ಸಂತೋಷ ಸರ್, ತಮ್ಗೆ ಆಕಾಶವಾಣಿ ಪರವಾಗಿ ತಮ್ಗೆ ಧನ್ಯವಾದಗಳು, ನಮಸ್ಕಾರ.
0: ಅನಂತ ಅನಂತ ಅಭಿನಂದನೆಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 3:22. ಈಗ ಕೇಳಿ, ಕ್ಷಮಿಸಿ, ಸಮಯ ಆಗಿದೆ 3:29. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ. ಸರ್, ನಮಸ್ಕಾರ.
4: ನಮಸ್ಕಾರ ಸರ್.
3: ಈಗ ಸಾಮಾನ್ಯವಾಗಿ ಇಂತಿಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಪಿಂಚಣಿ ಪೆನ್ಷನ್ ಅಂತ ಬರುತ್ತೆ. ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಿಂಚಣಿಗಳು ಇರ್ತವೆ. ಇಂತಿಷ್ಟು ವರ್ಷ ಪೆನ್ಷನ್ಗೆ ಅಗೇನೆಸ್ಟ್ ಆಗಿ ಹಣ ಕಟ್ ಆಗಿರುತ್ತದೆ. ನಿಮ್ಗೆ ನಾವು ಪಿಂಚಣಿ ಸಲುವಾಗಿ ಇಷ್ಟು ಹಣ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾರೆ, ಕೊನೆ ಟೈಮ್ನಲ್ಲಿ ಇಂತಿಷ್ಟು ಜಮಾನು ಆಗಿರ್ತದೆ, ಯಾವುದೇ ಸೂಚನೆ ಇಲ್ಲದೇ ಆ ಪಿಂಚಣಿ ಅದನ್ನು ನಿಲ್ಲಿಸ್ಬಿಡ್ಬೋದು. ಆವಾಗ ಏನು ಸಮಸ್ಯೆ ಉದ್ಭವ ಆಗುತ್ತೆ, ಅವರ ಹಕ್ಕುಗಳು ಏನು, ಅದು ಪರಿಸ್ಥಿತಿ ಹೆಂಗೆ ನಿಭಾಯಿಸೋದು ಸರ್?
4: ಸರ್, ಪೆನ್ಷನ್ ಕೂಡ ಅದೊಂದು ಹಕ್ಕು ಸರ್. ಯಾವುದೇ ಅವ್ರು ಯಾಕೆ ಪೆನ್ಷನ್ ಯಾಕೆ ಕೊಡ್ತಾರೆ ಅಂದರೆ, ಅವ್ರು ಇಷ್ಟು ವರ್ಷ ಅವರು ಸರ್ಕಾರಕ್ಕೆ ಅವ್ರ ಕೊಡುಗೆ ಇದೆ, ಇಷ್ಟು ವರ್ಷ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದೊಂದು ಪೆನ್ಷನ್ ಅಮೌಂಟ್ ಕೊಡ್ತಾರೆ. ಸೊ ಹಾಗಿದ್ದಾಗ ಸರ್, ಇವಾಗ ಒಂದೇ ಸರಿ ಅವ್ರನ್ನ ಯಾರ್ದು ಪೆನ್ಷನ್ ನ ನಿಲ್ಸೋದಕ್ಕೆ ಆಗೋದಿಲ್ಲ. ಪೆನ್ಷನ್ ಇವಾಗ ನಿಲ್ಲಿಸಬೇಕು ಅಂದ್ರೆ ಅದಕ್ಕೆ ಸುಮಾರು ಕಾರಣಗಳು ಇರ್ಬೋದು. ಏನಾದ್ರೂ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಆಗಿದೆ ಅಂತ ಹೇಳಿ ಕೋರ್ಟಿಂದ ಆದೇಶ ತಗೊಂಬಂದಿದ್ರೆ ಆ ಆದೇಶ ಪ್ರಕಾರವಾಗಿ ಪೆನ್ಷನ್ ನ ನಿಂದ್ರಿಸ್ಬೋದು ಸರ್. ಆದ್ರೆ ನಿಲ್ಲಿಸ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ನೋಟಿಸ್ ಕೊಡ್ಬೇಕು, ಈ ತರ ನಾವು ನಿಮ್ಮ ಪೆನ್ಷನ್ ನ ನಿಲ್ಲಿಸ್ತಾ ಇದೀವಿ ಈ ಕಾರಣಕ್ಕೆ ಅಂತ ಹೇಳಿ. ಆ ನೋಟಿಸ್ ಕೊಟ್ಟಾದ್ಮೇಲೆ ಆ ನೋಟಿಸ್ ಅಲ್ಲಿ ಏನಾದ್ರು ಸರಿಯಾಗಿ ಕಾರಣಗಳು ಕೊಟ್ಟಿಲ್ಲ ಅಂತ ಹೇಳಿದಾಗ ಆ ನೋಟಿಸ್ ನ ನಾವು ಚಾಲೆಂಜ್ ಮಾಡ್ಬೋದು. ಹೈಕೋರ್ಟ್ ಆಗಿರ್ಲಿ, ಇಲ್ಲಾಂದ್ರೆ ಅವರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ,
3: ಕ್ಯಾಟ್
4: ಇದೆ, ಇಲ್ಲಾಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ
3: ಸೆಂಟ್ರಲ್
4: ಗೌರ್ಮೆಂಟ್
3: ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್
4: ಟ್ರಿಬ್ಯುನಲ್ ಇದೆ. ಸೊ ಹಾಗಾಗಿ ಆ ಟ್ರಿಬ್ಯುನಲ್ ಅಲ್ಲಿ ಅವರು ಕೇಸ್ ಹಾಕೊಂಬೋದು, ಈ ತರ ನಮ್ಮ ವಿತೌಟ್ ನಮ್ಗೆ ನೋಟಿಸ್ ಇಲ್ದೇನೆ, ಇಲ್ಲಾಂದ್ರೆ ನೋಟಿಸ್ ಅಲ್ಲಿ ಸರಿಯಾಗಿ ಕಾರಣ ಕೊಟ್ಟಿಲ್ಲ, ಹಾಗಾಗಿ ನಮ್ಮ ಪೆನ್ಷನ್ ನ ನಿಲ್ಸಿದ್ದಾರೆ ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಬೋದು.
3: ಈಗ ಪೆನ್ಷನ್ ನಿಲ್ಸುವಾಗ ಅವರಿಗೆ ಏನೋ ಒಂದು ಬೇರೆ ಬೇರೆ ಆದೇಶಗಳು ಇರಬಹುದು ಅಂತ ತಿಳ್ಕೊಳ್ಳೋಣ. ಆ ಆದೇಶ ಅದು ಯಾಕೆ ಹೀಗೆ ಅಂತ ಹೇಳಿ ಇವರು ಇವರು ಕ್ವಶನ್ ಮಾಡಬಹುದು ಆಮೇಲೆ.
4: ನಿಜ ಸರ್
3: ಅಲ್ವಾ, ಇದನ್ನ ನೀವು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬೇಕಾಗುತ್ತೆ.
4: ಹೌದು ಸರ್. ಇವಾಗ ಕಾರಣಗಳು ಏನಿರ್ಬೋದು ಅಂದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಸರಿಯಾಗಿ ಇವರು ಕೆಲಸ ಮಾಡಿರಲಿಲ್ಲ, ಹಾಗಾಗಿ ನಾವು ಇವ್ರನ್ನ ಪೆನ್ಷನ್ನ ತಡೆ ಹಿಡಿಬೇಕು ಅಂತ ಹೇಳಿರ್ಬೋದು. ಆದರೆ ಎನ್ಕ್ವೈರಿನೇ ಚಾಲೆಂಜ್ ಮಾಡೋದಕ್ಕೆ ನಮಗೆ ಅವಕಾಶ ಬೇಕಾಗುತ್ತೆ.
3: ಅಲ್ಲ, ಇಂತಿಷ್ಟು ವರ್ಷ ಬರ್ತಾ ಇರ್ತದೆ, ಸುಮಾರು ವರ್ಷಗಳ ನಂತರ ಇದಕ್ಕಿದ್ದಂಗೆ ನಿಂತೋಗ್ಬಿಟ್ರೆ ಅದು ಏನೋ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಅಂತ ಅನ್ಬೇಕಾ ಹೇಗೆ ಅದು?
4: ಸರ್, ಅದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸೇ ಆಗುತ್ತೆ. ಯಾಕಂದ್ರೆ ಇವಾಗ ಒಂದು ಸುಮಾರು ವರ್ಷದಿಂದ ಪೆನ್ಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಇರಬೇಕಾಗುತ್ತೆ, ಅವ್ರ ಫ್ಯಾಮಿಲಿಗೂ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಅವ್ರಿಗೂ ಯಾರು ಎಂಪ್ಲಾಯ್ ಇದ್ರು ಅವ್ರಿಗೂ ಕೊಡಲೇಬೇಕಾಗುತ್ತೆ. ಮಿಡಲ್ ಅಲ್ಲಿ ವಿತೌಟ್ ನೋಟಿಸ್ ಇಲ್ಲದೆ ಏನು ಇಲ್ಲದೆ ಆ ತರ ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ ಸರ್.
3: ಬೇರೆ ಬೇರೆ ಕಾರಣಗಳಿಂದ ನಾವು ನಿಲ್ಲಿಸಿದೀವಿ ಅಂತ ಅನ್ಬೋದು. ಉದಾಹರಣೆ, ಯಾವುದೋ ಒಂದು ಲಿವಿಂಗ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಇರ್ತದೆ, ಅದೆಲ್ಲ ಇದೆಯಲ್ಲ. ನಿಶ್ಚಿತವಾದಂತಹ ಒಂದು ಕಾರಣ ಇದ್ರೆ ಮಾತ್ರ ಅವರು ಬೇಕಾದ್ರೆ ತಡೆ ಹಿಡಿಯಬಹುದು. ಅನಾವಶ್ಯಕವಾಗಿ ನಾವು ಎಲ್ಲ ಮಾಹಿತಿ ಕೊಟ್ಟಾಗ್ಲೂ ಕೂಡ ನಿಲ್ಲಿಸಿದ್ರು ಅಂತಂದ್ರೆ ಕಾನೂನಿನ ಮೂಲಕವಾಗಿ ಅದನ್ನು ಸರಿಪಡಿಸ್ಕೋಬಹುದು.
4: ನಿಜ ಸರ್.
3: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದಂತಹ ಬಸವಪ್ರಸಾದ್ ಕುನಾಲೆ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22 24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10 6 ಗಂಟೆಯವರೆಗೆ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
6: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
7: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
8: ಪ್ರತಿದಿನ ಮಧ್ಯಾಹ್ನ 3 ಹೊಂಬಿಸಿಲು.
7: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3.

ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:07:30. ಈಗ ಕಾರ್ಯಕ್ರಮ ಹೊಂಬಿಸಿಲು. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಬಂದು ತಲುಪಬೇಕು. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ, ಇಂದು ಕೆಲವೊಂದು ಒಗಟುಗಳು ಹಾಗೂ ಗಾದೆಗಳನ್ನು ಕುರಿತಾದ

ಅಂತಹ ಪ್ರಶ್ನೆಗಳು ಇರುತ್ತೆ. ಎಂದಿನಂತೆ ಜ್ಞಾನಾರ್ಜನೆಯ ಪ್ರಶ್ನೆಗಳನ್ನು ಬಿಟ್ಟು ಇಂದು ಸ್ವಲ್ಪ ಫನ್ ಮಾಡೋಣ ಅಂತ ಹೇಳಿ ನಿಮಗೋಸ್ಕರ ಕೆಲವೊಂದು ಒಗಟುಗಳನ್ನು ತಂದಿದ್ದೀನಿ, ಹಾಗೆ ಗಾದೆಗಳನ್ನು ಸಹ ತಂದಿದ್ದೀನಿ. ಇದರ ಕುರಿತಾಗಿ ಇಂದಿನ ಪ್ರಶ್ನೆಗಳು ಇರ್ತವೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ನೀವು ನಮಗೆ ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಬರೆದು ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಹಾಗಾದರೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ನೀವೆಲ್ಲ ಕಾತರರಾಗಿ ಕಾಯ್ತಾ ಇದ್ದೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ದುಂಡಾಗಿರುವ ನನಗೆ ಕೈಯಿಲ್ಲ ಕಾಲಿಲ್ಲ ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ ಬಡಿದರೆ ಬದುಕಲಾರೆ, ನಾನು ಯಾರು? ಮೊದಲನೆಯ ಒಗಟು, ದುಂಡಾಗಿರುವ ನನಗೆ ಕೈಯಿಲ್ಲ ಕಾಲಿಲ್ಲ ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ ಬಡಿದರೆ ಬದುಕಲಾರೆ, ನಾನು ಯಾರು ಅನ್ನೋದು ನಮ್ಮ ಮೊದಲನೆಯ ಒಗಟು. ಒಗಟಿಗೆ ಸರಿಯಾದ ಒಗಟನ್ನು ಬಿಡಿಸಿ ಸರಿಯಾದ ಉತ್ತರವನ್ನು ನಮಗೆ ಕಳಿಸಿ ವಾಟ್ಸಪ್ನ ಮೂಲಕ ಅಂತ ಹೇಳ್ತಾ ಮೊದಲನೇ ಹಾಡು ಬರ್ತಾ ಇದೆ ನಿಮಗೋಸ್ಕರ, ನವತಾರೆ ಚಿತ್ರದಿಂದ ಕೇಳಿ ಎಂಜಾಯ್ ಮಾಡಿ.

0: ಆತ್ಮೀಯರೇ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆಯನ್ನ ಕೇಳಿದ್ದೆ. ದುಂಡಾಗಿರುವ ನನಗೆ ಕೈಯಿಲ್ಲ, ಕಾಲಿಲ್ಲ, ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ, ಬಡಿದರೆ ಬದುಕಲಾರೆ, ನಾನು ಯಾರು ಅನ್ನೋದು ನಮ್ಮ ಹಿಂದಿನ ಒಗಟಾಗಿತ್ತು. ಒಗಟಿಗೆ ಉತ್ತರವನ್ನಂತೂ ತುಂಬ ಜನ ಸರಿಯಾಗಿ ಕೊಟ್ಟಿದ್ದೀರಾ, ಹಾಗೆ ತುಂಬ ಜನ ಗೆಸ್ ಮಾಡ್ತಾ ಇದ್ದೀರಾ. ಏನಿರಬಹುದು ಉತ್ತರ? ಹಪ್ಪಳ ಇರಬಹುದಾ, ಅಥವಾ ಹುತ್ತ ಇರ್ಬೋದಾ, ತತ್ತಿನ ಅಂತ ಹೇಳ್ತಿದ್ದಾರೆ, ಮೊಟ್ಟೆ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಚೆಂಡು ಅಂತ ಉತ್ತರವನ್ನು ಕಳಿಸಿದ್ದೀರಾ. ಸೌದೆ ಇರ್ಬೋದು, ಇಡ್ಲಿ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ. ಹಾಗೆಯೇ ದಾರಿ ಅಥವಾ ಸೊನ್ನೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ, ಹಾವು ಇರಬಹುದು ಅಂತ ಹೇಳ್ತಾ ಇದ್ದಾರೆ. ತುಂಬ ಬೇರೆ ಬೇರೆ ರೀತಿಯ ಉತ್ತರಗಳು ಬಂದಿದೆ. ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
0: ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಂದು ಒಗಟುಗಳನ್ನು ಕೇಳ್ತಾ ಇದ್ದೀವಿ. ನಮ್ಮ ಹಿಂದಿನ ಒಗಟನ್ನು ಸರಿಯಾಗಿ ಬಿಡಿಸಿ ಸರಿಯಾದ ಉತ್ತರವನ್ನು ಕೊಟ್ಟಂಥವರು ಜಗದಾಂಬಿಕಾ ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಹೆಚ್ ಕುಮಾರ್ ಜೋಗಿಹಳ್ಳಿ, ಆನಂದ್ ಆಧೋನಿ ಸಿಂಧನೂರು, ಸುಧಾ ಬೂದಿಹಾಳ್, ರೇಖಾ ಯಲಹಂಕ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಶಾಂತಾಚಾರ ಬಡಿಗೇರ ಕೊಕ್ಕನೂರು, ಚೇತನ್ ನೇತ್ರಾ ಕೆಂಗೇರಿಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಶಂಕರ್ ರೇಣುಕಾ ಬೆಲ್ಲದ ಮರ, ಹಾಗೆ ನಂಬರ್ ಎಂಡಿಂಗ್ ವಿತ್ 9761 ಇವರು ಸಹ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಸರಿಯಾದ ಉತ್ತರಗಳು ಬರ್ತಾ ಇದೆ. ವೇದಾಶೆಟ್ಟಿಯವರು ಕಾಳಾವರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ನು ಹಲವರು, ಇನ್ನು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು ಇವರು ಸಹ ಉತ್ತರವನ್ನು ಟೈಪ್ ಮಾಡ್ತಾ ಇದ್ದಾರೆ. ಮಂಜುನಾಥ್ ಇಂದರಗಿ ಬಿಳೆ ಬಾವಿಯಿಂದ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನೀವೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತಂದರೆ ಮಡಕೆ. ಮಡಕೆ ಸರಿಯಾದ ಉತ್ತರ. ಅಂದರೆ ಮಣ್ಣಿನಿಂದ ಮಾಡಿದಂತಹ ಮಡಕೆ, ದುಂಡಾಗಿರುತ್ತೆ, ಇದಕ್ಕೆ ಕೈಯಿಲ್ಲ, ಕಾಲಿಲ್ಲ, ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲ್ಲ, ಇದು ಇನ್ನು ಗಟ್ಟಿಯಾಗುತ್ತೆ, ಹಾಗೆ ಬಡಿದರಂತೂ ಬದುಕಲ್ಲ ಅನ್ನೋದು ಈ ಒಗಟಿನ ತಾತ್ಪರ್ಯ ಆಗಿತ್ತು. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸುವ ಪ್ರಯತ್ನ ಮಾಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಯೆಡೆಗೆ ಸಾಗೋಣ. ಎರಡನೇ ಪ್ರಶ್ನೆ, ಎರಡನೇ ಒಗಟು, ಬಂಗಾರದ ಗುಬ್ಬಿ ಬಲದಿಂದ ನೀರು ಕುಡಿಯುತ್ತದೆ, ಏನದು? ಬಂಗಾರದ ಗುಬ್ಬಿ ಬಲದಿಂದ ನೀರು ಕುಡಿಯುತ್ತದೆ, ಏನದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಮತ್ತೊಮ್ಮೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ರನ್ನಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯ ಬರೆದಿದ್ದು ಕೆ ಕಲ್ಯಾಣ್, ಹಾಗೆ ಸಂಗೀತವನ್ನ ನೀಡಿದ್ರು ವಿ ಹರಿಕೃಷ್ಣ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಗಟುಗಳನ್ನ ಬಿಡಿಸುವಂತಹ ಸಮಯ. ಹಿಂದಿನ ಒಗಟಾಗಿತ್ತು, ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತದೆ ಏನದು ಅನ್ನೋದು. ಸರಿಯಾದ ಉತ್ತರವನ್ನ ತುಂಬಾ ಜನ ಕೊಟ್ಟಿದ್ದೀರಾ. ಅದರಲ್ಲಿ ಸರಿಯಾದ ಉತ್ತರ ಕೊಟ್ಟಂತಹ ಮೊದಲಿಗರ ಹೆಸರನ್ನ ಓದಲಾಗುತ್ತೆ. ಹರೀಶ್ವರು ಮಲ್ಲೇಶ್ವರದಿಂದ, ನಿತ್ಯ ನೆಲಮಂಗಲದಿಂದ, ಹೊನ್ನೂರು ಅಲಿ ಹನುಮಂತಪುರ, ಲೀಲಾ ಬೇಗೂರು, ಯುವರಾಜ್ ವಿಜಯಪುರ, ಪ್ರಸನ್ನಕುಮಾರ್ ದಾವಣಗೆರೆ, ಜಯಶ್ರೀ ಸುನೀಲ್ ರಾಜಾಜಿನಗರ, ವಾಣಿಶ್ರೀ ಧಾರವಾಡ, ಗೀತಾ ಜೋಶಿ ಕಲಬುರ್ಗಿ, ಮಂಜುನಾಥ್ ಲಗ್ಗೆರೆ, ಹೇಮಂತ್ ಹೇಸರಘಟ್ಟ, ನಾಗರಾಜ್ ಬನ್ನೂರು, ಮಾಲಾ ಮಾಚೋಹಳ್ಳಿ, ಜಿಎಸ್ ಚಂದನ ಚಿತ್ರದುರ್ಗ, ಮೀನಾಕ್ಷಿ ಎಂಟನೇ ಮೈಲಿ, ಶ್ರೀನಿವಾಸ್ ಹೊಸಕೋಟೆಯಿಂದ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆ. ಹಿಂದಿನ ಒಗಟಾಗಿತ್ತು, ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತದೆ ಏನದು ಅನ್ನೋದು. ಸರಿಯಾದ ಉತ್ತರ ದೀಪ. ದೀಪ ಅನ್ನೋದು ಈ ಹಿಂದಿನ ಒಗಟಿನ ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕಳಿಸಿದ್ದವರು ಹಾಗೂ ಸಂದೇಶವನ್ನು ಕಳಿಸಿದಂತಹ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಳಿಲು ಏರಿದರೆ ಅರಳಿ ಮರ ಡ್ಯಾಶ್. ಅಳಿಲು ಏರಿದರೆ ಅರಳಿ ಮರ ಡ್ಯಾಶ್ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಗಾದೆಯನ್ನು ನೀವು ಪೂರ್ಣಗೊಳಿಸಬೇಕು. ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಸೈನಿಕ ಚಿತ್ರದ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
6: ಮ್ಯೂಸಿಕಲ್ ಯಾರ್ಸ್, ಮ್ಯಾಜಿಕಲ್ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:32:39. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆ ಒಗಟುಗಳನ್ನ ಕೇಳ್ತಾ ಇದ್ವಿ, ಗಾದೆ ಮಾತುಗಳನ್ನ ಪೂರ್ಣಗೊಳಿಸಿ ಅಂತ ಕೇಳ್ತಾ ಇದ್ವಿ. ಹಿಂದಿನ ಪ್ರಶ್ನೆ ಆಗಿತ್ತು ಗಾದೆಯನ್ನ ಪೂರ್ಣಗೊಳಿಸೋದು. ಸರಿಯಾದ ಉತ್ತರವನ್ನ ಕೊಟ್ಟಂತಹ ಪ್ರೀತಿಯ ಕೇಳುಗರ ಹೆಸರನ್ನ ಓದುವಂತಹ ಸಮಯ. ರಮ್ಯಾ ಚಿಕ್ಕಮಗಳೂರಿನಿಂದ, ಅರಕೆರೆಯಿಂದ ಪಂಡಿತ್ ಸಾರ್ವಾಡ್, ಕಿಶನ್ ರೋಷನ್ ಶೋಭರಾಣಿ ಮಂಡ್ಯ, ಅನಿಲ್ ಬಿಷ್ಟಣ್ಣನವರ್ ಶಮನೆ ವಾಡಿ, ಎಲ್ಲೋಜಿ ಮೋರ್ ಗಬ್ಬೂರು, ಜಯಶ್ರೀ ಸುನಿಲ್ ರಾಜಾಜಿನಗರ, ದೈವಿಕ್ ಹರಿಹರ, ಮಂಡಿಕಲ್ ಕೃಪಾ ಉಮೇಶ್, ಆಶಾಶಣೆ ಮಡಿಕೇರಿ, ಉಷಾ ಬಿ ಪ್ರಕಾಶ್ ಮೈಸೂರು, ಸಿದ್ದುಗಾವಡೆ ರಾಮನಕೊಪ್ಪ, ಸಿಂಗ ಅಯ್ಯಂಗಾರ್ ಹಾಸನ, ಅನಂತಕುಮಾರ್ ಎಟಿ ಅಗಚಹಳ್ಳಿ, ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕಿ.

ಹ್ಯಾಬಿಲ್ ರಾಘವೇಂದ್ರ, ಭದ್ರಾವತಿ ಪಿಎಂ ವಿಶ್ವನಾಥ್, ರಾಮಸಾಗರ ಬಳ್ಳಾರಿ. ಸಂದೇಶವನ್ನು ಕಳಿಸಿರುವಂತಹ ನಿಮ್ಮೆಲ್ಲರಿಗೂ, ಹಾಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಹಿಂದಿನ ಗಾದೆಯಾಗಿತ್ತು, ಅಳಿಲು ಏರಿದರೆ ಅರಳಿ ಮರ ಅಲ್ಲಾಡೀತೆ. ಅರಳಿ ಮರ ಅಲ್ಲಾಡೀತೆ ಅನ್ನೋದು ಸರಿಯಾದ ಉತ್ತರ ಈ ಗಾದೆಯ. ಗಾದೆ ಏನು ಅಂದರೆ, ಅಳಿಲು ಏರಿದರೆ ಅರಳಿ ಮರ ಅಲ್ಲಾಡೀತೆ. ಅಂದರೆ ಅಳಿಲು ಏರೋದ್ರಿಂದ ಯಾವುದಾದ್ರೂ ಪ್ರಭಾವ ಬೀರಕ್ಕಾಗುತ್ತಾ, ಅರಳಿ ಮರ ಅಷ್ಟು ಗಟ್ಟಿಯಾಗಿ ಅಷ್ಟು ದೊಡ್ಡದಾಗಿರುತ್ತೆ ಅನ್ನೋದು ಈ ಗಾದೆಯ ಅರ್ಥ. ಹಾಗೆ ಸರಿಯಾದ ಉತ್ತರ ಅಲ್ಲಾಡೀತೆ ಅನ್ನುವಂತಹದ್ದಾಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿರುವಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಒಗಟನ್ನು ಬಿಡಿಸುವಂತಹ ಸಮಯ. ನಾಲ್ಕು ಕಾಲುಗಳಿವೆ ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದರೆ ನಾನು ಯಾರು? ನಾಲ್ಕು ಕಾಲುಗಳಿವೆ ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದರೆ ನಾನು ಯಾರು ಅನ್ನೋದು ನಮ್ಮ ಮುಂದಿನ ಒಗಟು. ಒಗಟನ್ನು ಬಿಡಿಸೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಬರ್ತಾ ಇದೆ ಮುಂದಿನ ಗೀತೆ, ರಂಗ SSLC ಚಿತ್ರದಿಂದ ರಾಜೇಶ್ ಕೃಷ್ಣನ್ರವರ ಧ್ವನಿಯಲ್ಲಿ, ಹಾಗೆ KS ಚಿತ್ರರವರ ಧ್ವನಿಯಲ್ಲಿ ಬರ್ತಾ ಇರುವ ಈ ಹಾಡು ನಿಮಗೋಸ್ಕರ. ಕೇಳಿ, ಎಂಜಾಯ್ ಮಾಡಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಸುಮಧುರವಾದ ಗೀತೆಗಳು ಹಾಗೆ ಒಗಟುಗಳ ಜೊತೆಗೆ ಕಾರ್ಯಕ್ರಮದಲ್ಲಿ ಮೋಜು ಮಸ್ತಿ ಹಾಗೂ ಮನೋರಂಜನೆಯ ಜೊತೆಗೆ ಸಾಗ್ತಾ ಇದ್ದೇವೆ. ಹಿಂದಿನ ಒಗಟಾಗಿತ್ತು, ನಾಲ್ಕು ಕಾಲುಗಳಿವೆ, ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದ್ರೆ ನಾನ್ಯಾರು ಅನ್ನೋದು ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ಅಂತ ನೋಡುವಂತಹ ಸಮಯ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಸನ್ ಸಾಬ್, ಹರೀಶ್ ಮಲ್ಲೇಶ್ವರ, ಆದಿತ್ ಸಾಗರ್ ಸಿಂಧನೂರು, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ರಾಜ್ಕುಮಾರ್ ಕಾತರಕಿ ಕೆಎಚ್ ಪಿ ಕಾಲೋನಿ, ಸುಲೋಚನಾ ಭೀಮನಕೋಣೆ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿ, ಆಶಾ ಶ್ರೀನಿವಾಸ್ ಭಿನ್ನಿಪೇಟೆ, ಸಚ್ಚಿದಾನಂದ ಮೂರ್ತಿ ಬೆಂಗಳೂರು, ಕೃತಿಕಾ ಗಣೇಶ್ ಮಾರತಹಳ್ಳಿ, ಶಿವಕುಮಾರ್ ಜಿಎಸ್, ಹೆಚ್ ಕುಮಾರ್ ಜೋಗಿಹಳ್ಳಿ, ಗಾಯತ್ರಿ ಧಾರವಾಡ, ಉಷಾ ಪರಮೇಶ್, ಪವನ್ ಕುಮಾರ್ ಗಣೇಶ್ ಹೊಡೆನೂರು, ಸುನಂದಾಸ್ಕಂದ ಲೇಔಟ್, ಮಂಗಳ ಮೈಸೂರು, ಮಾಲಾ ಮಾಚೋಹಳ್ಳಿ, ಎ ಹರಿಹರದ್ ವಿಜ್ಞಾನ ನಗರ. ಕಾರ್ಯಕ್ರಮದಲ್ಲಿ ಒಗಟನ್ನ ಸರಿಯಾಗಿ ಬಿಡಿಸಿರೋ ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ ಹಾಗೆ ಸಂದೇಶವನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀರಿ, ಒಗಟನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀರಿ, ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಕುರ್ಚಿ. ಕುರ್ಚಿ ಅಥವಾ ಚೇರ್ ಅನ್ನೋದು ಸರಿಯಾದ ಉತ್ತರ. ನಾಲ್ಕು ಕಾಲುಗಳಿವೆ, ಪ್ರಾಣಿಯಲ್ಲ, ಬೆನ್ನು ತೋಳು ಇದ್ದರೂ ಮನುಷ್ಯನಲ್ಲ, ಹಾಗಾದ್ರೆ ನಾನ್ಯಾರು ಅನ್ನುವ ಒಗಟಿನ ಸರಿಯಾದ ಉತ್ತರ ಕುರ್ಚಿ. ಹಾಗೆ ಕೇಳುಗರೊಬ್ರು ಕೇಳ್ತಾ ಇದ್ರು, ಹಿಂದಿನ ಒಗಟಿನ ಉತ್ತರ ಗೊತ್ತಾಗಿಲ್ಲ ಅಂತ. ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತೆ, ಅದು ಏನು ಅಂತ ಅಂದ್ರೆ ದೀಪ. ದೀಪ ಅನ್ನೋದು ಸರಿಯಾದ ಉತ್ತರ. ಯಾರ್ಯಾರಿಗೆ ಹಿಂದಿನ ಒಗಟಿಗೂ ಉತ್ತರ ಗೊತ್ತಿರಲೋ ಅವರಿಗೋಸ್ಕರ ಈ ಮಾಹಿತಿ. ನಮ್ಮ ಕಾರ್ಯಕ್ರಮದ ಮುಂದಿನ ಒಗಟು, ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ. ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ. ಈ ಒಗಟನ ನೀವು ಬಿಡಿಸಬೇಕು, ಬಿಡಿಸಿ ಸರಿಯಾದ ಉತ್ತರವನ್ನು ನಮಗೆ ಕಳಿಸಬೇಕು. ಸರಿಯಾದ ಉತ್ತರವನ್ನು ಕಳಿಸುವುದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
4: ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಶ್ನೆಗಳು ಒಗಟುಗಳಾಗಿತ್ತು. ಒಗಟುಗಳಿಗೆ ಸರಿಯಾದ ಉತ್ತರವನ್ನ ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ. ಹಿಂದಿನ ಒಗಟಾಗಿತ್ತು, ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ ಅನ್ನೋದು ಹಿಂದಿನ ಒಗಟು. ಇದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಹಾಗೆ ರೇಖಾ ಯಲಹಂಕದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಹರೀಶ್ ಮಲ್ಲೇಶ್ವರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆ ಸುಧಾ ಬೂದಿಹಾಳ್, ವಾಸಿಮಲಿ ಜಗಳೂರು, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು, ಗಾಯತ್ರಿ ಧಾರವಾಡ, ಮಾಲಾ ಮಾಚೋಹಳ್ಳಿ, ಪ್ರಸನ್ನಕುಮಾರ್ ದಾವಣಗೆರೆ, ವೇದಶೆಟ್ಟಿ ಕಾಳವರ ಕುಂದಾಪುರ, ಚೇತನ್, ಗುಣವತಿ ಭೀಮಪ್ಪ ದಾವಣಗೆರೆ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಆನಂದ್ ಆದೋನಿ ಸಿಂಧನೂರು, ಅಶ್ವಥ್ ನಾರಾಯಣ ಚಲ್ಲಘಟ್ಟ ಬೆಂಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿಯಿಂದ, ಹಾಗೇನೆ ಸುನಂದಾಸ್ಕಂದ ಲೇಔಟ್ನಿಂದ ಸುದರ್ಶನ್ ಅವರು, ಉಷಾ ಬಿ ಪ್ರಕಾಶ್ ಮೈಸೂರು ಕಲಬುರಗಿ, ಗೀತಾ ಜೋಶಿ ಕಲಬುರಗಿಯಿಂದ, ಸಿಂಧನೂರು ಸುರೇಶ್ ಬುಳಟಿಗೆಯವರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ, ಇವರು ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸರಿಯಾದ ಉತ್ತರವನ್ನು ಮತ್ತಾರು ಕೊಟ್ಟಿದ್ದಾರೆ ಅಂದರೆ ಮಂಡಿಕಲ್ ಕೃಪಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ತೀರ್ಥಪ್ರಸಾದ್ ದೊಡ್ಡಮೆಟ್ಟಿ ಕುರ್ಗೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರದಿಂದ, ಕಿಶನ್ ರೋಷನ್ ಶೋಭಾರಾವಣಿ ಮಂಡ್ಯದಿಂದ, ಹಾಗೆ ಇನ್ನು ಹಲವಾರು ಜನ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಶಂಕರ್ ರೇಣುಕಾ ಬೆಲ್ಲದ ಮರ, ಆಶಾ ಶೆಣೈ ಮಡಿಕೇರಿ, ಹೀಗೆ ಇನ್ನು ಹಲವಾರು ಜನ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರವನ್ನು ಕಳಿಸಿರೋ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಕಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಹ ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಹೊಕ್ಕಿದ್ದು ಒಂದಾಗಿ ಹೊರಬಂದದ್ದು ನೂರಾಗಿ. ಸರಿಯಾದ ಉತ್ತರ ಶಾವಿಗೆ. ಶಾವಿಗೆ, ಶಾವಿಗೆನ ಮೊದಲು ಒಳ್ಳಿಗೆ ಹಾಕುವ ಮೊದಲು ಒಂದು ಹಿಟ್ಟಿನ ಉಂಡೆಯನ್ನು ಮಾಡಿಕೊಂಡು ಒಂದಾಗಿ ಹಾಕಿರ್ತೀವಿ, ಅದು ಹೊರಬರೋದು ನೂರಾಗಿ. ಇದು ಈ ಒಗಟಿನ ಅರ್ಥ ಆಗಿತ್ತು. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಗಾದೆಯನ್ನು ಪೂರ್ಣಗೊಳಿಸಬೇಕು. ಗಾದೆ ಉಂಡದ್ದೇ ಯುಗಾದಿ ಡ್ಯಾಶ್, ಉಂಡದ್ದೇ ಯುಗಾದಿ ಡ್ಯಾಶ್ ಅನ್ನೋದು ನಮ್ಮ ಮುಂದಿನ ಗಾದೆ. ಗಾದೆಯನ್ನು ಪೂರ್ಣಗೊಳಿಸಬೇಕು, ಉಂಡದ್ದೇ ಯುಗಾದಿ ಡ್ಯಾಶ್. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಕಡಿಮೆ ಕಾಲಾವಕಾಶ ಇದೆ. ನಿಮಗೆ ಒಂದು ಪುಟ್ಟ ಹಾಡು, ಹಾಡಿನ ನಂತರ ಮತ್ತೆ ವಾಪಸ್ಸಾಗೋಣ. ಯಾರ್ಯಾರು ಈ ಗಾದೆಯನ್ನು ಸರಿಯಾಗಿ ಪೂರ್ಣಗೊಳಿಸ್ತೀರಾ ಅಂತ ನೋಡೋಣ.

ಆರ್ ಆರ್ ಆರ್ ಚಿತ್ರದ ಹಾಡನ್ನು ಕೇಳಿ ಬಂದ್ರಿ. ರಾಹುಲ್ ಸಿಪ್ಲಿಗಂಜ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡು. ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಗಟುಗಳನ್ನು ಕೇಳ್ತಾ ಇದ್ವಿ. ಹಿಂದಿನ ಒಗಟನ್ನು ಸರಿಯಾಗಿ ಬಿಡಿಸಿದವರ ಹೆಸರನ್ನು ನೋಡುವಂತಹ ಸಮಯ. ಸುಧಾ, ನಿತ್ಯ, ನೇತ್ರಾ ಕೆಂಗೇರಿ, ಮಂಜುನಾಥ್ ಲಗ್ಗೇರಿ, ವರಲಕ್ಷ್ಮಿ ಪೀಣ್ಯ, ವಾಸಿಮಲ್ಲಿ ಜಗಳೂರು, ಸುದರ್ಶನ್ ಪೀಣ್ಯ, ಅಭಿಜ್ಞ ದೊಡ್ಡ ಕಲ್ಲಸಂದ್ರ, ಸಿಂಗ ಅಯ್ಯಂಗಾರ್ ಹಾಸನ, ಗುಂಡೇಶ್ವರ್ ಹಳಕಟ್ಟಿ ವಿಜಯಪುರ, ಅನನ್ಯ ಜಿ ಹರಿಹರ, ಪ್ರಸಾದ್ ಶಿರವಂತೆ. ಹಾಗೆ ಇದ ನಂಬರ್ ಎಂಡಿಂಗ್ ವಿತ್ ಹಾನ್ಗಲ್ ಹಾವೇರಿಂದ ಅಂತ ಕಳಿಸಿದ್ದಾರೆ. ನಿಮ್ಮ ಹೆಸರನ್ನ ಮುಂದಿನ ಸಲ ಬರೆದು ಕಳಿಸಿ. 9781 ನಂಬರ್ ಕೊನೆ ಆಗುತ್ತೆ. ಇವರು ಸಹ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಿಂದಿನ ಗಾದೆ ಆಗಿತ್ತು ಉಂಡದ್ದೇ ಯುಗಾದಿ ಮಿಂದದ್ದೇ ದೀಪಾವಳಿ ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ.

0: ಸಮಯ ಆಗ್ತಾ ಇದೆ 4 ಗಂಟೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರಸ್ತುತ ಹಮಾರ ವಿಶೇಷ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ಸ್.

0: हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲು ಎಫ್ಎಂ ರೇನ್ಬೋ. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಪ್ರವೀಣ್ ಜಾಯ್ಸ್ ಮಾತುಕತೆ ಹರಟೆ ಹಾಡುಗಳು ಇವೆಲ್ಲವೂ ಇವತ್ತು ನಿಮ್ಮ ಜೊತೆ ಆಗಿರುತ್ತೆ. ಅದರಲ್ಲೂ ಸಾಧ್ಯವಾದರೆ ಕೈಯಲ್ಲಿ ಒಂದು ಟೀನ ಇಟ್ಕೊಂಡು ಇವತ್ತು ಅದ್ಭುತವಾದ ಟೀನ ಕುಡಿತಾ ಕಾರ್ಯಕ್ರಮನ ಕೇಳಿ. ವಿಚಾರ ಏನು ಎಲ್ಲವನ್ನ ಹೇಳ್ತೀನಿ, ಟ್ಯೂನ್ ಮಾಡಿ ಇರಿ, ಕೇಳ್ತಾನೆ ಇರಿ. ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಮೂಡಿ ಬರ್ತಾ ಇದೆ ಕರಾಶ್ಕರ್ ಅವರ ಧ್ವನಿಯಲ್ಲಿ ಬಜರಂಗಿ ಚಿತ್ರದ ಶೀರ್ಷಿಕೆ ಗೀತೆ ಟೀ ಕುಡಿತಾ ಕುಡಿತಾ ಇವತ್ತಿನ ನಾನ್ಸ್ಟಾಪ್ ಸಂಜೆಯಲ್ಲಿ ಸುತ್ತಾಡಿ ಬರುವಂತಹ ಸಮಯ. ಇವತ್ತು ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಪ್ರವೀಣ್ ಜಾಯ್ಸ್, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನಬಿಲ್ಲು ನಾನ್ಸ್ಟಾಪ್ ಸಂಜೆ.

0: ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೈಲಾಶ್ ಕ್ಯಾರವರ ಧ್ವನಿಯಲ್ಲಿ ಬಜರಂಗಿ ಚಿತ್ರದ ಗೀತೆಯೊಂದಿಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರಿ. ಇನ್ನು ಇವತ್ತು ಮೇ 21, ಇವತ್ತಿನ ವಿಶೇಷತೆ ಏನು ಗೊತ್ತಾ? ಇವತ್ತು ಅಂತಾರಾಷ್ಟ್ರೀಯ ಚಹಾ ದಿನ ಅಥವಾ ಇಂಟರ್ನ್ಯಾಷನಲ್ ಟೀ ಡೇ. ಹಾಗಾಗಿ ನಾನು ಹೇಳಿದ್ದು ಕೈಯಲ್ಲಿ ಒಂದು ಚಹಾ ಇಟ್ಕೊಂಡು ಬನ್ನಿ, ಇವತ್ತು ಚಹಾದ ಬಗ್ಗೆ ಮಾತಾಡ್ತಾ ಚಹದೊಂದಿಗೆ ಇರುವಂತಹ ನೆನಪುಗಳು, ಅದರ ಸಂಸ್ಕೃತಿ, ಸಂಗೀತದ ಜೊತೆ ಎಲ್ಲವನ್ನು ಮಾತಾಡ್ತಾ ಸಾಗೋಣ. ಅದರಲ್ಲೂ ಹಲವಾರು ಜನದ ಜೀವನ ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ ಮೊದಲ ಕಪ್ನಿಂದ ಹಿಡಿದು ರಾತ್ರಿಯ ಕೊನೆ ಮಾತುಕತೆವರೆಗೆ ಒಂದು ರೀತಿಯಲ್ಲಿ ಚಹಾ ಅವರ ಜೀವನದ ಭಾಗವಾಗಿರುತ್ತೆ. ಹಾಗೇನಾದರೂ ನಿಮ್ಮ ಜೀವನದಲ್ಲಿದೆಯಾ? ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9408093. ಕಾರ್ಯಕ್ರಮನ ಇದೀಗ ಶುರು ಮಾಡೋಣ, ಮುಂದುವರಿಸೋಣ. ಮುಳುಬರ್ತಾ ಇದೆ ಸೋರ್ಣಿ ಕಬ್ಬರವರ ಧ್ವನಿಯಲ್ಲಿ ಅವನು ಸಂಜು ಕೇಳ್ತಾನೆ. ಚುನ್ ಮಾಡ್ರಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಸಂಜು, ನಿನ್ಗೊಂದು ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು. ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ ಆನ್ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಅಂತಾರಾಷ್ಟ್ರೀಯ ಚಹಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗೊತ್ತಿರಲಿ ನಿಮ್ಮೆಲ್ಲರಿಗೂ, ಚಹಾ ವಿಶ್ವದಲ್ಲಿ ನೀರಿನ ನಂತರ ಅತ್ಯಂತ ಹೆಚ್ಚು ಜನರು ಸೇವಿಸುವಂತಹ ಪಾನೀಯ. ಅದರ ಜೊತೆಗೆ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಪ್ರಕಾಶ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನ್ನ ದಿನ ಬೆಳಗ್ಗೆ ಆಗೋದು 4 ಗಂಟೆಗೆ ಟೀನ ಜೊತೆ, ತದನಂತರ ರಾತ್ರಿ 11 ಗಂಟೆಗೆ ನಾನು ಮಲಗೋದು ಕೂಡ ಟೀನ ಜೊತೆಗೇನೆ ಅಂತ ಹೇಳಿ ಪ್ರಕಾಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಹಾಗಿದ್ರೆ ನಿಮ್ಮ ಟೀ ಅಭ್ಯಾಸ ಯಾವ ಥರದ್ದು? ಅದೇನು ಬ್ಲ್ಯಾಕ್ ಟೀ ಕುಡಿತೀರಾ ಅಥವಾ ನಾವೆಲ್ಲರೂ ಕುಡಿಯೋ ಹಾಗೆ ಭಾರತದ ಸ್ಪೆಷಲ್ ಮಸಾಲೆ ಟೀನ? ಏನು ನಿಮ್ಮ ಸ್ಪೆಷಲ್? ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನೋಟ್ ಸಂಖ್ಯೆ 9489001013 ಇನ್ಫ್ಯಾಕ್ಟ್ ಇತಿಹಾಸವನ್ನು ನೋಡ್ತಾ ಹೋದರೆ ನಾವು ಈ ಚಹಾವನ್ನು ಕುಡಿಯೋದು ಅಂದರೆ ಮನುಷ್ಯ ಚಹಾವನ್ನು ಕಂಡು ಹಿಡಿದಿದ್ದು ಸರಿಸುಮಾರು 5,000 ವರ್ಷಗಳ ಹಿಂದೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಇದರ ಹಿಂದೆ ಒಂದು ಕಥೆ ಕೂಡ ಇದೆ. ಚೀನಾದಲ್ಲಿ ಒಬ್ಬ ರಾಜ ಶೆನ್ ನಾಂಗ್ ಅನ್ನುವಂಥವನು ಮಾಡ್ತಿದ್ದಂತಹ ಬಿಸಿ ನೀರಿನಲ್ಲಿ ಅವನ ಸೇವಕರು ಮಾಡ್ತಿದ್ದಂತಹ ಬಿಸಿ ನೀರಿನಲ್ಲಿ ಅಕಸ್ಮಾತ್ ಆಗಿ ಅವನು ಕಾಡಿಗೆ ಹೋದಾಗ ಒಂದಿಷ್ಟು ಎಲೆಗಳು ಆ ನೀರಿನಲ್ಲಿ ಬಿದ್ದೋಗುತ್ತೆ. ತದನಂತರ ಆ ಎಲೆಗಳ ಕಾರಣ ಈ ನೀರಿನ ಬಣ್ಣ ಒಂದು ರೀತಿಯ ಹಸಿರಾಗಿ ತಿರುಗುತ್ತೆ. ಅದನ್ನು ಆ ರಾಜ ಕುಡಿತಾನೆ. ಇಲ್ಲಿಂದ ಶುರುವಾಗುತ್ತೆ ಚಹಾದ ಕಥೆ. ಈ ಚಹಾದ ಕಥೆ ಇವತ್ತು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ನಾನು ಇದಾಗಲೇ ಹೇಳಿದೆ, ಅತ್ಯಂತ ಹೆಚ್ಚು ನೀರಿನ ನಂತರ ಜನರು ಸೇವಿಸುವಂತಹ ಪಾನೀಯ ಅಂತ ಹೇಳಿದ್ರೆ ಅದು ಟೀ. ಅದರಲ್ಲೂ ಬ್ಲ್ಯಾಕ್ ಟೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನರು ಕುಡಿಯೋದು. ಭಾರತ ಕೂಡ ಪ್ರಪಂಚದಲ್ಲಿ ದೊಡ್ಡ ಮಟ್ಟಿಗೆ ಚಹಾನ ಎಕ್ಸ್ಪೋರ್ಟ್ ಮಾಡುತ್ತೆ ಬೇರೆ ಬೇರೆ ದೇಶಗಳಿಗೆ. ವಿಶ್ವದ ಅತ್ಯಂತ ಒಂದು ರೀತಿಯಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇದೆ ಎಕ್ಸ್ಪೋರ್ಟ್ನಲ್ಲಿ. 9 ಲಕ್ಷ ಟನ್ನಷ್ಟು ಟೀ ಬೆಳೆಯಲಾಗುತ್ತೆ ಭಾರತದಲ್ಲಿ ಅನ್ನೋದು ಕೂಡ ಮತ್ತೊಂದು ವಿಶೇಷ. ಇದೆಲ್ಲದರ ಜೊತೆಗೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಟೀ ಇದೆ. ನಾವೇನಾದರೂ ಕೀನ್ಯಾ ಕಡೆಗೆ ಹೋಗಿ ನಿಂತರೆ ಅಲ್ಲಿರುವಂತಹ ಟೀನ ಸ್ವಾದ, ಅಲ್ಲಿ ಕುಡಿಯುವಂತಹ ಟೀನೇ ಬೇರೆ. ನನಗಾಗಲೇ ಹೇಳಿದೆ ಭಾರತದಲ್ಲಿ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಕ್ಕೋರದು ವಿಶೇಷವಾಗಿ ಎಲ್ಲ ರೀತಿಯ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಾಡುವಂತಹ ಮಸಾಲೆ ಟೀ. ಆದರೆ ಜಪಾನಿಗೆ ಹೋಗಿ ನಾವು ನಿಂತರೆ ಅಲ್ಲಿ ಒಂದು ರೀತಿಯಲ್ಲಿ ಟೀ ಸೆರೆಮನಿಗಳಿರುತ್ತೆ. ಎಲ್ಲರೂ ಒಟ್ಟಾಗಿ ಸೇರ್ತಾರೆ, ಟೀಗಳನ್ನು ಕುಡಿತಾರೆ, ಮೆಡಿಟೇಷನ್ ಕೂಡ ಮಾಡ್ತಾರೆ. ಧ್ಯಾನ ನಿರತರಾಗೋದಕ್ಕೆ ಅಂತಲೇ ಈ ಟೀಗಳನ್ನು ಬಳಸಲಾಗುತ್ತೆ. ಎಷ್ಟು ವಿಶೇಷ. ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಆಚರಣೆಗಳಿದೆ. ಅದರ ಬಗ್ಗೆ ಕೂಡ ಮಾತಾಡೋಣ. ಎಲ್ಲಿ ಹೋಗದೆ ಕೇಳ್ತಾ ಇರಿ, ಚುನ್ ಮಾಡಿ. ಇದು ಕನ್ನಡ ಕಾಮನ ಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಇನ್ನೀಗ ಮೂಡಿ ಬರ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜೈ ಮಾರುತಿ ಚಿತ್ರದ ಶೀರ್ಷಿಕೆ ಗೀತೆ. ಇಂದು ನಾಗರಾಜ್ ಅವರು ಕೂಡ ಜೊತೆ ಆಗ್ತಿದ್ದಾರೆ. ಅರ್ಜುನ್ ಜನ್ಯರವರ ಸಂಗೀತ ಸಂಯೋಜನೆ, ಚೇತನ್ ರವರ ಸಾಹಿತ್ಯದಲ್ಲಿ ಜೈ ಮಾರುತಿ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ MSME ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಟೀ ದಿನದ ವಿಶೇಷತೆ ಇವತ್ತು, ಟೀ ದಿನ, ಅಂತಾರಾಷ್ಟ್ರೀಯ ಚಹಾ ದಿನ. ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ನನಗೊಂದು ವಿಶೇಷವಾದ ಅಭ್ಯಾಸ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಟೀ ನಂತರ ಇನ್ನೊಂದು ಟೀನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಅದರಲ್ಲೂ ನಾನು ಎಲ್ಲಾದರೂ ಟೀ ಶಾಪ್ಗೆ ಹೋದರೆ ಅಲ್ಲಿ ಮೊದಲನೇದಾಗಿ ಪ್ಲೇನ್ ಟೀ, ತದ ನಂತರ ಪುದೀನ ಟೀ, ಆಮೇಲೆ ಬ್ಲ್ಯಾಕ್ ಟೀ, ಲೈಮ್ ಟೀ, ಹೀಗೆ ಒಂದೊಂದೇ ಒಂದೊಂದೇ ಒಂದೊಂದೇ ಕುಡಿಯುವಂತಹ ವಿಶೇಷವಾದಂಥ ಅಭ್ಯಾಸ ನಂದು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಿದ್ದಾರೆ. ನಿಮ್ಮ ಅಭ್ಯಾಸ ಏನು, ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9480010013ಗೆ ಜಪಾನ್ನಲ್ಲಿರುವಂಥ ಆಚರಣೆಯ ಬಗ್ಗೆ ಮಾತಾಡ್ತಾ ಇದ್ವಿ.

ಅದರಲ್ಲೂ ಟೀ ಕುಡಿಯೋದು ಒಂದು ರೀತಿಯ ಮೆಡಿಟೇಷನ್ ಇದ್ದ ಹಾಗೆ, ಮೈಂಡ್ಫುಲ್ನೆಸ್ ಇದ್ದ ಹಾಗೆ, ನಿಧಾನವಾಗಿ ಎಲ್ಲರೂ ಒಟ್ಟಾಗಿ ಕೂತು ಆ ಟೀಯನ್ನು ಮಾಡುವಂತಹ ಪಾಟ್ನಿಂದ ಹಿಡಿದು ಟೀಯನ್ನು ಬಗ್ಸುವಂತಹ ಪಾಟ್ನವರೆಗೆ, ಕುಡಿಯುವಂತಹ ಲೋಟದವರೆಗೆ ಎಲ್ಲವೂ ಒಂದು ರೀತಿಯಲ್ಲಿ ಸ್ಪೆಷಲ್ ಆಗಿರುತ್ತೆ. ಸೆರಾಮಿಕ್ ಕಪ್ಗಳಿರುತ್ತೆ. ಹಾಗೆ ವಿಶೇಷತೆ ಅಲ್ಲಿದಾದರೆ ಇನ್ನು ಮೊರಾಕೋಗೆ ಹೋಗಿ ನಿಂತರೆ ಮೊರಾಕನ್ ಮಿಂಟ್ ಟೀ ಅನ್ನೋದು ಅತ್ಯಂತ ಫೇಮಸ್ಸು. ಅಲ್ಲಿನ ಮಿಂಟ್ ಒಂದು ರೀತಿಯಲ್ಲಿ ವಿಶೇಷ ಫ್ಲೇವರ್ ಇರುತ್ತೆ. ಪೆಪ್ಪರ್ ಮಿಂಟ್ ಟೀ ಅಂತ ಕೂಡ ಈ ಒಂದು ಚಹಾನ ಕರೆಯಲಾಗುತ್ತೆ. ಇನ್ನು ಅಲ್ಲಿಂದ ಯುನೈಟೆಡ್ ಕಿಂಗ್ಡಮ್ಗೆ ಬಂದರೆ ನಾವಿವತ್ತೇನು ಸಂಜೆ ಟೀ ಕುಡಿಯುವಂಥ ಅಭ್ಯಾಸ ಇದೆಯಲ್ಲ, ಈ ಅಭ್ಯಾಸ ಶುರುವಾಗಿದ್ದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅಂತ ಹೇಳಲಾಗುತ್ತೆ. ಆ ಟೀ ಜೊತೆಗೆ ನಾವೇನು ಬಿಸ್ಕೆಟ್ಸನ್ನು ಕೂಡ ಸೇರಿಸಿದ್ದೀವಿ ಇವತ್ತು. ಈ ಬಿಸ್ಕೆಟ್ಸು ಟೀ ಈ ಒಂದು ರೀತಿಯಲ್ಲಿ ಟೀ ಕುಡಿಯುವಂತಹ ಹವ್ಯಾಸ ಬಂದಿದ್ದು ಬ್ರಿಟನ್ ಅಂತ ಅನ್ನೋದು ವಿಶೇಷ. ಇನ್ನು ಅತ್ಯಂತ ಹೆಚ್ಚಿನ ಟೀ ಕುಡಿಯುವಂತಹ ದೇಶ ಅಥವಾ ಟೀ ಕುಡಿಯೋದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಟರ್ಕಿಗೆ ಹೋಗಲೇಬೇಕು ನೀವು. ಟರ್ಕಿಲಿ ಕೊಡುವಂತಹ ಆ ಚಹಾದಿಂದ ಹಿಡಿದು ಕುಡಿಯುವಂತಹ ಲೋಟದವರೆಗೆ ಎಲ್ಲವೂ ವಿಶೇಷ. ಟುಲಿಪ್ ಅನ್ನುವಂತಹ ಹೂವಿನ ರೀತಿಯಲ್ಲಿ ಇರುತ್ತೆ ಅಲ್ಲಿನ ಲೋಟಗಳು. ಅಷ್ಟೇ ಅಲ್ಲದೆ ಇಡೀ ದಿನದಲ್ಲಿ ಒಂದು 20 ಬಾರಿ ಟೀ ಕುಡಿಯುವಂತಹ ಅಭ್ಯಾಸ ಅಲ್ಲಿದು. ಇನ್ನು ನಿಮ್ಮ ಅಭ್ಯಾಸ ಏನು, ನೀವು ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9480913 ಇದು ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಾಂಗ್.

Good evening. ಹೇಗಿದ್ದೀರಾ? ನಾನು ಹಾಡಿದ್ದನ್ನ ನೀವು ಹಾಡಬೇಕು. ಓಕೆ, ಈಸ್ ಎವ್ರಿ ಒನ್ ವಿತ್ ಮೀ? ಗುಡ್, ಕಮಾನ್, ಲೆಟ್ಸ್ ಸಿಂಗ್ ದಿಸ್ ಒನ್ ಟುಗೆದರ್. ಓಕೆ.

0: ಮಾತ್ಮಾತಲ್ಲಿ ಈ ಕಣ್ಣಿನಲ್ಲಿ. ಥ್ಯಾಂಕ್ ಯು, ಗುಡ್ ನೈಟ್, ಥ್ಯಾಂಕ್ ಯು.
1: ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕಲಿ ಯಾರ್ಸ್. 5:45 ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಚಹಾ ಕೇವಲ ಪಾನೀಯ ಅಲ್ಲ, ಒಂದು ರೀತಿಯಲ್ಲಿ ಹಲವಾರು ಜನಕ್ಕೆ ಮನಸ್ಸಿಗೆ ಒಂದು ವಿಶ್ರಾಂತಿ ಇದ್ದ ಹಾಗೆ. ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ಗ್ರೀನ್ ಟೀ ದೇಹಕ್ಕೆ ಚೈತನ್ಯನ ಕೊಡ್ಬೋದಂತೆ. ಶುಂಠಿ ಚಹಾ ಇದೆಯಲ್ಲ, ಜೀರ್ಣಕ್ರಿಯೆಗೆ ಹೆಚ್ಚಿನ ಸಹಾಯವನ್ನು ಮಾಡಬಲ್ಲದು. ಅಷ್ಟೇ ಅಲ್ಲದೆ ಕೆಮಮಾಯಿಲ್ ಟೀ, ಕೆಮಮಾಯಿಲ್ ಅನ್ನುವಂತಹ ಹೂವಿನಿಂದ ಮಾಡುವಂತಹ ಟೀ ಮನಸ್ಸನ್ನು ಮುದಗೊಳಿಸಬಹುದಂತೆ, ಶಾಂತಗೊಳಿಸಬಹುದಂತೆ. ಇದೆಲ್ಲದರ ನಡುವೆ ಬ್ಲ್ಯಾಕ್ ಟೀ ಇದೆಯಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಎನರ್ಜಿನ ತರುತ್ತೆ ಅನ್ನೋದು ವಿಶೇಷ. ನಿಮಗೆ ಏನೆಲ್ಲ ವಿಶೇಷತೆಗಳನ್ನು ಚಹಾ ಮಾಡುತ್ತೆ, ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನೋಟ್ ಸಂಖ್ಯೆ 9480901013 ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಇನ್ನೀಗ ಮೂಡಿ ಬರ್ತಾ ಇದೆ ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ಮೊದಲ ಮಳೆ.

5:55 ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಚಹಾ ಕುಡಿತಾ ಕುಡಿತಾ ಈ ಸಮಯ ಕಳೆದು ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಕೇಳ್ತಾನೆ ರೀಚರ್ ಮಾಡ್ರಿ FM ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಈ ಹೊತ್ತು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಚೆ ಪ್ರವೀಣ್ ಜೋಯ್ಸ್. ಈ ಹೊತ್ತಿನ ಕೊನೆ ಹಾಡಾಗಿ ಮುಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ. ಸೋನು ನಿಗಮ್ರವರ ಧ್ವನಿಯಲ್ಲಿ ಪ್ರೀತಿಸುವೆ. ಕೇಳ್ತಾನೆ ರೀ ಇದು FM ರೈನ್ಬೋ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಸಮಯ ಆಗಿದೆ. 6:48 ಸೆಕೆಂಡ್ಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ. ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.

0: News Bulletin.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ಮ್ಯೂಸಿಕಲಿ ಯಾಸ್, ಇದು ಕನ್ನಡ ಕಾಮನ ಬಿಲವು. ಸಮಯ ಆಗಿದೆ 6:11. ಇನ್ನೀಗ ಮೂಡಿ ಬರಲಿದೆ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
4: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈ ಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ, ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ, ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತ ಆಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇತಕ್ಕೆ ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿ

0: ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬೈಲ್ಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿನ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಮುಂದೂಡುವಿಕೆ ಅಥವಾ ಆಲಸ್ಯ. ಈ ಎರಡೂ ಅಂಶಗಳು ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವಲ್ಲಿ ಅಥವಾ ಹಾಳು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದು ನನ್ನ ಅಭಿಪ್ರಾಯ. ಪರಿಶ್ರಮ ಎನ್ನುವುದು ಯಶಸ್ಸಿನ ತಳಹದಿ. ಜಗತ್ತಿನಲ್ಲಿ ಸಾಧನೆ ಮಾಡಿದ ಮಹಾನ್ ಸಾಧಕರ ಜೀವನವನ್ನ ಗಮನಿಸಿದರೆ ಅವರ ಯಶಸ್ಸಿನ ಹಿಂದೆ ಅಪಾರ ಶ್ರಮವಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವಾ? ಶ್ರಮಪಟ್ಟು ಕೆಲಸ ಮಾಡುವುದರಿಂದ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಸಹ ಹೆಚ್ಚುತ್ತೆ. ಎಷ್ಟೇ ಕಠಿಣವಾದ ಗುರಿ ಇದ್ದರೂ ನಿರಂತರ ಪ್ರಯತ್ನದಿಂದ ಅದನ್ನ ಸಾಧಿಸಲು ಸಾಧ್ಯ. ಸಮಾಜದಲ್ಲಿ ಕಷ್ಟಪಟ್ಟು ದುಡಿಯುವ ವ್ಯಕ್ತಿಗೆ ಯಾವಾಗಲೂ ಮನ್ನಣೆ ಮತ್ತು ಗೌರವ ಸಿಕ್ಕೇ ಸಿಗುತ್ತೆ.

ಆಲಸ್ಯ. ಇವತ್ತು ಮಾಡಬೇಕಾದ ಕೆಲಸವನ್ನ ನಾಳೆ ಮಾಡೋಣ ಎಂದು ಮುಂದೂಡುವುದೇ ಮುಂದೂಡುವಿಕೆ ಅಥವಾ ಪ್ರೊಕ್ರಾಸ್ಟಿನೇಷನ್. ಇದು ಕೇವಲ ಸಮಯದ ವ್ಯರ್ಥ ಅಲ್ಲ, ಬದಲಾಗಿ ನಮ್ಮ ಸಾಮರ್ಥ್ಯವನ್ನ ನಾವೇ ಹಾಳು ಮಾಡಿಕೊಳ್ಳುತ್ತಿರುವ ಅಂಶ ಎನ್ನಬಹುದು. ಕೆಲಸಗಳನ್ನ ಮುಂದೂಡುವುದರಿಂದ ಕೊನೆಯ ಕ್ಷಣದಲ್ಲಿ ಕೆಲಸದ ಹೊರೆ ಹೆಚ್ಚಾಗಿ ಮಾನಸಿಕ ಒತ್ತಡ ಉಂಟಾಗುತ್ತೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಕೆಲಸವನ್ನು ಮುಂದೂಡುವುದರಿಂದ ಒಳ್ಳೆಯ ಅವಕಾಶಗಳು ನಮ್ಮ ಕೈ ತಪ್ಪಿ ಸಹ ಹೋಗಬಹುದು. ಆತುರಾತುರ

ಸತತವಾಗಿ ಮಾಡಿದ ಕೆಲಸದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ. ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ಸೋಂಬೇರಿತನವು ಜೀವನದ ಅಮೃತವನ್ನು ವಿಷವಾಗಿಸುತ್ತಂತೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲ ಇದ್ದರೆ ನಾವು ಸೋಂಬೇರಿತನವನ್ನು ಕೊಡವಿ ಹಾಕಬೇಕು. ಸಮಯದ ಸದುಪಯೋಗ ಪಡಿಸಿಕೊಳ್ಳುತ್ತಾ ಶ್ರದ್ಧೆಯಿಂದ ಕೆಲಸ ಮಾಡುವುದೇ ಜೀವನದ ನಿಜವಾದ ಮಂತ್ರವಾಗಬೇಕು. ನೆನಪಿಡಿ, ಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ, ಆದರೆ ಮುಂದೂಡುವಿಕೆಗೆ ಕೇವಲ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನನ್ನ ಮನಸ್ಸಿನ ಮಾತು ನಿಮಗಾಗಿ. ಇಂತಿ ನಿಮ್ಮ ಶ್ರಾವ್ಯ ಹರುಮನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಚಿಕಲಿ ಯೋರ್ ಸಮಯ ಆಗಲಿದೆ 6:40. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಆಲಿಸೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ

0: ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು, ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ, ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು ಅವರು ದೂರಿದ್ದಾರೆ. 2016ರಲ್ಲಿ ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಬಾರಿ ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25ಕ್ಕೆ ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1ಕ್ಕೆ ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತವೊಂದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂಥ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡ 60 ಮತ್ತು ರಾಜ್ಯ ಸರ್ಕಾರ ಶೇಕಡ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಂ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಮ್ಸ್ಟೇ ನಡೆಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರು ಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ.
4: ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.
5: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ

0: ಹಚ್ಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ, ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ವಿಲೋ. ಸಮಯ ಆಗಿದೆ 6:03. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಸನ್ಸೆಟ್ ಸುರಭಿಯಲ್ಲಿ ಪ್ರೀತಿಯ ಗೀತೆಗಳು ಇದೀಗ ನಿಮ್ಮೆಲ್ಲರಿಗಾಗಿ.

0: ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಕೇಳ್ತಿದ್ರಿ. ಇದು ಕನ್ನಡ ಕಾವನದಲ್ಲಿ ಎಫ್ ಎಂ ರೈನ್ಬೋ 7:02 ಆಗಿದೆ. ಕಾರ್ಯಕ್ರಮದಲ್ಲಿ ಇದೀಗ ಮೂಡಿ ಬರ್ತಾ ಇದೆ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಿಂಗಾರ ಸಿರಿಯೇ.
1: ಮಣಿ ಮುಳೆ ಮದಿ ಬರ್ಲಿಲ್ಲ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ವಿಲೋ ಸನ್ಸೆಟ್ ಸರ್ವೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ 7 ಗಂಟೆ 11 ನಿಮಿಷ. ಸುಮಧುರ ಗೀತೆಗಳ ಯಾನ ಮುಂದುವರಿಯುತ್ತೆ. ಹೀಗೆ ಸನ್ಸೆಟ್ ಸರ್ವೆ ಕಾರ್ಯಕ್ರಮ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಆಹಾ ಮನಸ್ಸೇಕು ನನ್ನ ಮಾತೆ ಕೇಳ್ತಿಲ್ಲ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 7:24 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳ ಪಯಣ ಹೀಗೆ ಮುಂದುವರಿಯುತ್ತೆ. ಮೂಡಿ ಬರ್ತಾ ಇದೆ ವಾಸುಕಿ ವೈಭವರವರ ಧ್ವನಿಯಲ್ಲಿ ಏನೂ ಬೇಕಾಗಿದೆ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲವು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ನಿಮ್ಮೆಲ್ಲರಿಗಾಗಿ. ಮುಂದಿನ ಗೀತೆ ಸೋನು ನಿಗಮ್ರವರ ಧ್ವನಿಯಲ್ಲಿ ತುಸು ಪ್ರೀತಿಯ ಪಿಸು ನುಡಿಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡ 6.5 ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡ 6.4 ಶೇಕಡ 6.5 ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4 ಶತಕೋಟಿ ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆ

0: ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ಧವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1 ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟ್ರಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಯುಎಇಯ ಬದ್ಧತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80 ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ ಶೇಕಡಾ 96% ಪೂರೈಕೆ ಮಾಡಲಾಗಿದೆ. ಕಳೆದ ಮೂರು ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರು ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31 ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಸಮಾಲೋಚನೆಗಳ ನಂತರ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಾಂಕದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026 ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ ಸಮಾನತೆಯ ಸಮತೋಲನವನ್ನು ಒಳಗೊಂಡ ಆಯ್ಕೆ ಪ್ರಕ್ರಿಯೆ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲಿಪುಲೇಖ್ ಮತ್ತು ನಾಥೂಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡು ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88-214 ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೀದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡಾ 6.5 ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷರಾದಂಥ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಾ?
1: ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವು ಕೇಳ್ತಾ ಇದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನಾನು ನಿಮ್ಮವನು ಈ ರಾತ್ರಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಸತ್ತಿರೋ ನಿರೀಕ್ಷೆಗೆ ದನಿಯಾಗೋದಿಕ್ಕೆ ಬಂದಿರೋನು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನೀವು ಕೇಳ್ತಾ ಇದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಇದು ಒಲವಿನ ಆಲಾಪ. ಗಡಿಯಾರ 7:30 ದಾಟಿದೆ. ತಂಗಾಳಿ ತೀಡ್ತಾ ಇದೆ, ಚಂದ್ರ ಹೊಳಿತಾ ಇದ್ದಾನೆ, ಆದ್ರೆ ನಿಮ್ಮ ಕಣ್ಣು ಇನ್ನು ಆ ಹಸಿರು ಆನ್ಲೈನ್ ಗುರುತಿಗೋಸ್ಕರ ಕಾಯ್ತಾ ಇದೆ. ಮೆಸೇಜ್ ಕಳಿಸಿ 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 1 ದಿನ ಆಯ್ತು. ಸೀನ್ ಆಗಿದೆ, ಬ್ಲೂ ಟಿಕ್ ಇದೆ, ಆದ್ರೆ ರಿಪ್ಲೈ ಇಲ್ಲ. ಆ ಒಂದು ರಿಪ್ಲೈ ಬರೋದೇ ಇಲ್ಲ ಅಂತ ಗೊತ್ತಿದ್ರು ಕೂಡ ಮನಸ್ಸು ಯಾಕಿನ್ನೂ ಕಾಯುತ್ತೆ? ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ನಲ್ಲಿ ಹೇಳ್ತಾರೆ, ಟು ಬಿ ಆರ್ ನಾಟ್ ಟು ಬಿ, ದಟ್ ಈಸ್ ದ ಕ್ವೆಶನ್. ಇರ್ಬೇಕು ಅಥವಾ ಇರಬಾರದು, ಅದೇ ಪ್ರಶ್ನೆ ಅಂತ. ನಿಮ್ಮ ಮೆಸೇಜ್ ಇರಬೇಕು ಅಥವಾ ಬಿಡಬೇಕು ಅನ್ನೋ ತೊಳಲಾಟದಲ್ಲಿ ನೇತಾಡ್ತಾ ಇದೆ. ಸೆಂಡ್ ಮಾಡಿದ ಕ್ಷಣದಿಂದ ನೀವು ಬದುಕೂ ಇಲ್ಲ ಸತ್ತೂ ಇಲ್ಲ, ಒಂದು ನೋಟಿಫಿಕೇಶನ್ಗೋಸ್ಕರ ನಡುನೀರಲ್ಲಿ ನಿಂತಿದ್ದೀರ. ಇವತ್ತು 1 ಗಂಟೆ ಈ ಸಾಯದ ಕಾಯುವಿಕೆಯ ಒಂದಷ್ಟು ಮುಖಗಳನ್ನ ನೋಡ್ತಾ ಸಾಗೋಣ, ಕೇಳ್ತಾ ಸಾಗೋಣ. ಬ್ಲೂ ಟಿಕ್ ಯಾವಾಗ ಚಾಕು ಆಗುತ್ತೆ, ಯಾಕೆ ಚಾಕು ಆಗುತ್ತೆ, ಟೈಪಿಂಗ್ ಯಾಕೆ ಜೀವ ಕೊಡುತ್ತೆ, ಮತ್ತು ಕಾಯುವಿಕೆಯನ್ನ ಕೊಲ್ಲೋದು ಹೇಗೆ ಅಂತ ತಿಳ್ಕೊಳ್ತಾ ಸಾಗೋಣ. ಕೇಳ್ತಾರಿ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಒಲವಿನ ಆಲಾಪದಲ್ಲಿ ರಿಪ್ಲೈ ಮಾಡಿದ ಮೆಸೇಜ್ ಮತ್ತು ಸಾಯದ ಕಾಯುವಿಕೆಯ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಲಾಸ್ಟ್ ಸೀನು 2 ನಿಮಿಷದ ಹಿಂದೆ ಸ್ಟೋರಿ ನೋಡಿದ್ದಾರೆ, ನಿಮ್ಮ ಸ್ಟೇಟಸ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಗ್ರೂಪ್ ಅಲ್ಲಿ ಮೀಮ್ಸ್ ಕಳಿಸ್ತಾ ಇದ್ದಾರೆ, ಆದ್ರೆ ನಿಮ್ಮ ಹಾಯ್ ಮೆಸೇಜ್ಗೆ ಮಾತ್ರ ಸ್ಮಶಾನ ಮೌನ. ಅದೇ ಡಿಜಿಟಲ್ ಯುಗದ ಅತ್ಯಂತ ಕ್ರೂರ ಶಿಕ್ಷೆ. ಅವರು ಜಗತ್ತಿಗಿದ್ದಾರೆ ಆದ್ರೆ ನಿಮ್ಮ ಪಾಲಿಗೆ ಸತ್ತಿದ್ದಾರೆ ಅಷ್ಟೇ. ನೀವು ಯೋಚಿಸ್ತಾ ಇರ್ತೀರಾ ಬಿಸಿ ಇರಬಹುದು ಅಂತ, ಫೋನ್ ನೋಡ್ತಾ ಕಾಯ್ತಾ ಇರ್ತೀರಾ, 5 ನಿಮಿಷ 15 ನಿಮಿಷ 1 ಗಂಟೆವರೆಗೂ ಕಾಯ್ತೀರಾ. ಟೈಪಿಂಗ್ ಅಂತ ಒಂದ್ಸಲ ಬಂದು ಮಾಯ ಆಗುತ್ತೆ. ಆ ಟೈಪಿಂಗ್ ಅನ್ನೋದು ಹೃದಯಕ್ಕೆ ಆಕ್ಸಿಜನ್ ಸಿಕ್ಕಾಗುತ್ತೆ, ಆಮೇಲೆ ಮತ್ತೆ ಅದೇ ಸ್ಮಶಾನ ಮೌನ. ಖಲೀಲ್ ಗಿಬ್ರಾನು ದ ಪ್ರಾಫೆಟ್ ನಲ್ಲಿ ಹೇಳ್ತಾರೆ, ಎವರ್ ಹ್ಯಾಸ್ ಇಟ್ ಬೀನ್ ದಟ್ ಲವ್ ನೋಸ್ ನಾಟ್ ಇಟ್ಸ್ ಓನ್ ಡೆಪ್ತ್ ಅಂಟಿಲ್ ದ ಹಾರ್ ಆಫ್ ಸೆಪರೇಷನ್. ಅಗಲಿಕೆಯ ಗಳಿಗೆಯಲ್ಲಿ ಪ್ರೀತಿಯ ಆಳ ಅಳತೆಗೆ ಸಿಗೋದಂತೆ. ಈ ಸೀನ್ ಅನ್ನೋದು ಆಧುನಿಕ ಅಗಲಿಕೆ. ದೇಹ ಇಲ್ಲ ಇದೆ, ಆತ್ಮ ಲಾಗೌಟ್ ಆಗಿದೆ. ಅವರು ಆನ್ಲೈನ್ ಅಲ್ಲಿರೋ ಪ್ರತಿ ಸೆಕೆಂಡು ನಿಮ್ಮ ಭರವಸೆಗೆ ಒಂದು ಚಾಕು ಇರಿತಾ ಇರುತ್ತೆ. ಹೇಳಿ, ಆನ್ಲೈನ್ ಅನ್ನ ನೋಡಿ ನೋಡಿ ನೀವು ಆಫ್ಲೈನ್ ಅಲ್ಲಿ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಯಾವಾಗ ಬದುಕ್ತೀರಾ? ಅವರ ಲಾಸ್ಟ್ ಸೀನ್ ನಿಮ್ಮ ಲಾಸ್ಟ್ ಹೋಪ್ ಆಗ್ಬಿಟ್ಟಿದ್ಯಾ?

ಮೆಸೇಜ್ ಕಳಿಸಿದಿರಾ, ಕೆಳಗೆ ಟೈಪಿಂಗ್ ಅಂತ ಮೂರು ಚುಕ್ಕೆ ಕುಣಿಯೋದಕ್ಕೆ ಶುರು ಆಗುತ್ತೆ. ಇಜದೇ ಢವ ಢವ ತುಟಿ ಮೇಲೆ ಅಲ್ಲಲ್ಲ ನೋಡ್ರಪ್ಪ ನಗು, ರಿಪ್ಲೈ ಮಾಡ್ತಾ ಇದಾರೆ ಅಂತ ಕಾಯ್ತಿರ್ತೀರ. ಒಂದು ಸೆಕೆಂಡು, ಐದು ಸೆಕೆಂಡು, ಹತ್ತು ಸೆಕೆಂಡು, ಮತ್ತೆ ಆ ಚುಕ್ಕಿಗಳು ಗೋವಿಂದ ಗೋವಿಂದ ಮಾಯ ಆನ್ಲೈನ್ ಅನ್ನೋದು ಮಾತ್ರ ಉಳ್ಕೊಂಡಿದೆ. ಆ ಹತ್ತು ಸೆಕೆಂಡು ನಿಮ್ಗೆ ಜೀವ ಕೊಟ್ಟು ವಾಪಸ್ ಕಿತ್ಕೊಂಡ ಹಾಗೆ. ಏನ್ ಟೈಪ್ ಮಾಡಿ ಡಿಲೀಟ್ ಮಾಡಿದ್ರು, ಸಾರಿ ಅಂತ ಬರ್ತಿದ್ರ, ನಮ್ಗೆ ಸಾಕಾಯ್ತು ಅಂತ ಬರ್ತಿದ್ರ, ಅಥವಾ ಬೇರೆ ಏನೇನಾದ್ರೂ ಬರ್ತಿದ್ರ ಅಂತ ಉತ್ತರ ಸಿಗದ ಪ್ರಶ್ನೆಗಳು ಮೆದುಳಲ್ಲಿ ಹುಳಗಳ ಹಾಗೆ ಕೊರಿತಾ ಇರುತ್ತೆ. ಫೈಜ್ ಅಹಮದ್ ಹೇಳ್ತಾರೆ, ಅವ್ರ ಭೀ ದುಃಖ ಹೈ ಜಮಾನೆ ಮೇ ಮೊಹಬ್ಬತ್ ಕೆ ಸಿವಾ, ಪ್ರೀತಿಯ ಹೊರತು ಜಗದಲ್ಲಿ ದುಃಖಕ್ಕೆ ಬರಾನೇ ಇಲ್ವಾ, ಆದ್ರೆ ನಮ್ಗೆ ಪ್ರೀತಿಯೇ ಜಗತ್ತು. ಆ ಟೈಪಿಂಗ್ ಮಾಯ ಆದ ಕ್ಷಣ ನಮ್ಗೆ ಪ್ರಳಯ ಆಗುತ್ತೆ. ಆ ಮೂರು ಚುಕ್ಕೆ ನಿಮ್ಮ ಭರವಸೆಗೆ ಹಾಕಿದ ಶಿಲುಬೆ, ಏನೂ ಬರ್ತ್ ಕಳಿಸ್ಲಿಲ್ಲ ಆದ್ರೂ ಎಲ್ಲವನ್ನ ಹೇಳ್ಹೋಯ್ತು. ಹೇಳಿ, ಟೈಪಿಂಗ್ ನೋಡಿ ಎಷ್ಟು ಸಲ ಸತ್ತಿದ್ದೀರಾ, ಎಷ್ಟು ಸಲ ಬದುಕಿದ್ದೀರಾ? ಆ ಮೂರು ಚುಕ್ಕೆ ನಿಮ್ಮ ಹೃದಯದ ECG ಆಗ್ಬಿಟ್ಟಿದ್ಯಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಸೀನ್ ಅನ್ನೋದು ಸ್ಟೇಟಸ್ ಅಲ್ಲ, ಅದೊಂದು ಶಿಕ್ಷೆ ಇದ್ದ ಹಾಗೆ. ಮೆಸೇಜ್ ಕಳಿಸೋ ತನಕ ಭರವಸೆ ಇರುತ್ತೆ, ಬಹುಶಃ ನೋಡಿರಲ್ಲ, ಬಿಸಿ ಇರಬಹುದು, ನೆಟ್ವರ್ಕ್ ಪ್ರಾಬ್ಲಮ್ ಅನ್ನೋದು. ಆದ್ರೆ ಎರಡು ನೀಲಿಗೆರೆ ಬಿದ್ದ ತಕ್ಷಣ ಎಲ್ಲ ಸುಳ್ಳುಗಳು ಸತ್ ಹೋಗುತ್ತೆ. ನೋಡಿದ್ದಾರೆ, ಓದಿದ್ದಾರೆ, ಮತ್ತೆ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದಾರೆ. ಅದೇ ಆ ನೀಲಿ ಬಣ್ಣದ ವಿಷ ನೋಡಿ, ಕಣ್ಣಿಗೆ ಕಾಣಿಸುತ್ತೆ ಆದ್ರೆ ರುಚಿ ಮಾತ್ರ ಹೃದಯಕ್ಕೆ ಗೊತ್ತು. ಒಮ್ಮೆ ಸೀನ್ ಆದ್ಮೇಲೆ ನೀವು ಕಳಿಸಿದ ಮೆಸೇಜ್ ಪ್ರೀತಿಯ ಮೆಸೇಜ್ ಆಗಿರೋದಿಲ್ಲ, ಪ್ರೀತಿಯ ಸಂದೇಶ ಆಗಿರೋದಿಲ್ಲ, ಅದು ನಮ್ಮನ್ನ ಇಗ್ನೋರ್ ಮಾಡಿದಂತ ಸಾಕ್ಷಿಯಾಗ್ಬಿಡುತ್ತೆ. ಒಲ್ಲನೆಂಬುದು ನುಡಿಯದಿರೆ ಸಾಲದೆ ಸೆಲ್ಲೆ ಕೊಳ್ಳಿಯನ್ನೇ ಕಿತ್ತಿವುದು ಅಂತಾರೆ. ಬೇಡ ಅಂತ ಒಂದ್ ಮಾತು ಹೇಳಿದ್ರೆ ಸಾಕಾಗೋದಿಲ್ವಾ? ಯಾಕೆ ಕೊಳ್ಳಿಯಿಂದ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು? ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಒಂದೇ ಒಂದು ಲೈನ್ ಬರ್ದ್ ಕಳ್ಸಿದ್ರು ನೋವಾದ್ರೂ ಪರವಾಗಿಲ್ಲ, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಆದ್ರೆ ಸೀನ್ ಮೆಸೇಜ್ ಅನ್ನ ನೋಡಿ ಸುಮ್ಮನಾಗೋದು ಪ್ರತಿದಿನ ಕೊಳ್ಳಿಯಿಂದ ಚುಚ್ಚೋ ಹಾಗೆ. ಗಾಯ ವಾಸಿ ಆಗೋದಿಲ್ಲ, ಯಾಕಂದ್ರೆ ಪ್ರತಿದಿನ ನೀವೇ ಆ ಚಾಟ್ ತೆಗೆದು ನೋಡ್ತಾ ಇರ್ತೀರ. ಹೇಳಿ, ನಿಮ್ಮ ಸೀನ್ ಆದ ಮೆಸೇಜ್ ಎಷ್ಟು ತಿಂಗಳುಗಳಿಂದ ನಿಮ್ಮನ್ನೇ ಚುಚ್ಚಿ ಚುಚ್ಚಿ ಚುಚ್ಚಿ ಕೊಲ್ತಾ ಇದೆ? ಆ ನೀಲಿಗೆರೆಗೆ ನೀವು ಕೆಂಪು ರಕ್ತ ಕೊಡೋದನ್ನ ಯಾವಾಗ ನಿಲ್ಲಿಸ್ತೀರಾ? ನಮ್ ಜೊತೆ ಹಂಚ್ಕೊಳ್ಳಿ, ಸಂದೇಶನ ಕಳ್ಸಿಕೊಡಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ. ಬ್ಲಾಕ್ ಮಾಡಿದ್ರೆ ಕಥೆ ಮುಗಿತಾ ಇರುತ್ತೆ. ಬ್ಲಾಕ್ ಮಾಡದೇ ಇರೋದೇ ಅತಿ ದೊಡ್ಡ ಶಿಕ್ಷೆ. ಜಗಳ ಆಡಿ ಬ್ಲಾಕ್ ಮಾಡಿದ್ರೆ ಅವ್ರಿಗೆ ಕೋಪ ಬಂತು ಅಂತ ಸಮಾಧಾನ ಮಾಡ್ಕೋಬಹುದು, ನಾವು ಅವ್ರಿಗೆ ಬೇಡ ಅಂತಾನೂ ಅರ್ಥ ಮಾಡ್ಕೋಬಹುದು, ಅತ್ತು ಮುಗಿಸ್ಬಹುದು. ಆದ್ರೆ ಬ್ಲಾಕ್ ಮಾಡ್ದೇನೆ ಸ್ಟೇಟಸ್ ಹಾಕ್ತಾರೆ, ಸ್ಟೋರಿ ಹಾಕ್ತಾರೆ, ಹೊಸ ಫೋಟೋ ಹಾಕ್ತಾರೆ, ಅದು ನೀವು ನೋಡ್ಬೇಕು ಅಂತಾನೆ ಹಾಕ್ತಾರೆ. ನೀವು ನೋಡ್ತೀರಾ, ಪ್ರತಿದಿನ ನೋಡ್ತಾ ಇರ್ತೀರಾ, ಅವರು ಖುಷಿಯಾಗಿರ್ತಾರೆ, ನಗ್ತಾ ಇರ್ತಾರೆ, ನೀವಿಲ್ಲದೇನು ಕೂಡ ಜಗತ್ತು ಅನ್ನೋದು ನಿಂತಿಲ್ಲ ಅಂತ ತೋರಿಸ್ತಾರೆ. ವರ್ಚ್ ವರ್ತು ದ ಪ್ರೆಲ್ಯೂಡ್ ನಲ್ಲಿ ಹೇಳ್ತಾರೆ, ದ ಗುಡ್ ಡೈ ಫಸ್ಟ್ ಅಂಡ್ ದೇ ಹೂಸ್ ಆ ಅಂಡ್ ದೇ ಹೂಸ್ ಹಾರ್ಟ್ಸ್ ಆರ್ ಡ್ರೈ ಆಸ್ ಸಮ್ಮರ್ ಡಸ್ಟ್ ಬರ್ನ್ ಟು ದ ಸಾಕೆಟ್ ಅಂತ.

ಒಳ್ಳೆಯವರು ಮೊದಲು ಸಾಯ್ತಾರೆ. ಬೇಸಿಗೆಯ ಧೂಳಿನಂತೆ ಒಣಗಿದ ಹೃದಯಗಳು ದೀಪದ ಬುಡದ ತನಕ ಸುಡುತ್ತವಂತೆ. ನಿಮ್ಮ ಹೃದಯ ಈಗ ದೀಪದ ಬುಡ. ಅವರು ಬ್ಲಾಕ್ ಮಾಡದೆ ಪ್ರತಿದಿನ ಎಣ್ಣೆ ಹಾಕ್ತಾ ಇದ್ದಾರೆ. ಸಾಯೋಕು ಬಿಡಲ್ಲ, ಬದುಕೋಕೂ ಬಿಡಲ್ಲ. ಇದೇ ನೋಡ್ರಿ ಸ್ವಾಮಿ ಡಿಜಿಟಲ್ ಕರುಣೆ. ಕೊಲ್ಲದೆ ಪ್ರತಿದಿನ ಚೂರ್ ಚೂರೆ ಸಾಯಿಸೋದು. ಹೇಳಿ, ನಿಮ್ಮನ್ನ ಬ್ಲಾಕ್ ಮಾಡದೆ ಪ್ರತಿದಿನ ಸ್ಟೇಟಸ್ ಅಲ್ಲಿ ಚುಚ್ಚುತ್ತಾ ಇರೋದು ಯಾರು? ಅವರ ಕರುಣೆಗೆ ನಿಮ್ಮ ನೋವು ಬ್ರೇಕ್ಫಾಸ್ಟ್ ಆಗ್ತಾ ಇದೆಯಾ, ಲಂಚ್ ಆಗ್ತಿದೆಯಾ, ಅಥವಾ ಡಿನ್ನರ್ ಆಗ್ತಾ ಇದೆಯಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ನಾನು ಆ ಮೆಸೇಜ್ ಕಳಿಸಬಾರ್ದಿತ್ತ ಅನ್ನೋ ಪ್ರಶ್ನೆ ರಾತ್ರಿ ಹೊತ್ತು ಕಾಡೋದಕ್ಕೆ ಶುರುವಾಗುತ್ತೆ. ಹಾಯ್ ಅಂತ ಕಳಿಸಿದ್ರಿ, ಬಿಸಿನಾ ಅಂತ ಕೇಳಿದ್ರಿ, ತುಂಬಾ ನೆನಪಾಗ್ತಿದ್ಯಾ ಅಂತ ಕೇಳಿದ್ರಿ. ಈಗ ಆ ಮೆಸೇಜ್ ನಿಮ್ಮನ್ನೇ ತಿಂತಾ ಇದೆ. ಅನ್ಸೆಂಡ್ ಮಾಡೋಣ ಅಂದ್ರೆ ನೋಡ್ಬಿಟ್ಟಿದ್ದಾರೆ, ಸೀನ್ ಆಗಿದೆ. ಡಿಲೀಟ್ ಮಾಡಿದ್ರು ಅವ್ರ ಮನಸ್ಸಿಂದ ಡಿಲೀಟ್ ಆಗಲ್ಲ ಅಂತ ಗೊತ್ತು. ಪಶ್ಚಾತ್ತಾಪ ಶುರುವಾಗುತ್ತೆ. ನಾನೇ ಈಗ ಬಿಟ್ಟು ಮೊದಲು ಮೆಸೇಜ್ ಮಾಡಿದ್ದು ನಂದೇ ತಪ್ಪು, ನಾನೇ ಕರೆದು ಕರೆದು ಅಗ್ಗ ಆಗ್ಬಿಟ್ಟೆ, ಇದು ನಂದೇ ತಪ್ಪು ಅಂತ ಅನ್ಕೋತೀರ. ಗುಲ್ಜಾರ್ ಇಜಾಜತ್ ನಲ್ಲಿ ಬರೀತಾರೆ, ಕತ್ರಾ ಕತ್ರಾ ಮಿಲ್ತಿ ಹೇ ಕತ್ರಾ ಕತ್ರಾ ಜೀನೇದೋ ಅಂತ. ಹನಿ ಹನಿಯಾಗಿ ಸಿಗು, ಹನಿ ಹನಿಯಾಗಿ ಬದುಕೋದಕ್ ಬಿಡು. ನೀವು ಹನಿ ಹನಿ ಪ್ರೀತಿ ಕೇಳಿದ್ರಿ, ಅವರು ಒಂದೇ ಸಲ ಮೆಸೇಜ್ ನೋಡಿ ನಿಮ್ಮೆಲ್ಲ ಹನಿಗಳನ್ನ ಒಣಗಿಸ್ಬಿಟ್ರು. ಈಗನ್ಸುತ್ತೆ ಸುಮ್ನಿದ್ರೆ ಕನಿಷ್ಠ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆದ್ರೂ ಉಳಿತಾ ಇತ್ತಲ್ಲ ಅಂತ. ಆದ್ರೆ ಮೆಸೇಜ್ ಮಾಡಿದ್ದು ತಪ್ಪಲ್ಲ, ಪ್ರೀತಿಸಿದ್ದು ತಪ್ಪಲ್ಲ, ತಪ್ಪು ಅದಕ್ಕೆ ಬೆಲೆ ಕೊಡದವರನ್ನ ಆರಿಸ್ಕೊಂಡಿದ್ದು. ಹೇಳಿ, ಯಾಕಾದ್ರೂ ಮೆಸೇಜ್ ಮಾಡುದು ಅಂತ ನೀವು ಎಷ್ಟು ರಾತ್ರಿ ನಿಮ್ಮನ್ನ ನೀವೇ ಶಪ್ಪಿಸ್ಕೊಂಡಿದ್ದೀರಾ? ನಿಮ್ಮ ಪ್ರೀತಿಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋದನ್ನ ಯಾವಾಗ ನಿಲ್ಲಿಸ್ತೀರಾ? ಸಂದೇಶ ಕಳ್ಸ್ಕೊಡಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇನ್ನೊಂದಿನ ವೇಟ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ವೇಟ್ ಮಾಡ್ತೀನಿ ಅನ್ನೋ ಸುಳ್ಳನ್ನ ನೀವು ಎಷ್ಟು ಸಾವಿರ ಸಲ ನಿಮ್ಗೆ ಹೇಳ್ಕೊಂಡಿದ್ದೀರಾ? ಕರೆಕ್ಟ್ ಆಗಿದೆಲ್ವಾ ಪ್ರಶ್ನೆ? ಇವತ್ತು ರಿಪ್ಲೈ ಬರ್ಲಿಲ್ಲ, ಪರವಾಗಿಲ್ಲ, ನಾಳೆ ಬರಬಹುದು. ನಾಳೆ ಬರ್ಲಿಲ್ವಾ, ಪರವಾಗಿಲ್ಲ, ನಾಡಿದ್ದು ಬರ್ಡೇ, ಆಗ್ಲಾದ್ರೂ ವಿಶ್ ಮಾಡ್ತಾರೆ, ಬರ್ಡೇ ಮುಗಿತಾ, ಛೇ, ಪರವಾಗಿಲ್ಲ, ನ್ಯೂ ಇಯರು, ಹೊಸ ವರ್ಷದಲ್ಲಿ ಹಳೆ ಜಗಳ ಬೇಡ ಅಂತ ಪ್ರೀತಿಯಿಂದ ಮೆಸೇಜ್ ಮಾಡಬಹುದು ಅಂತ ಅನ್ಕೋತೀವಿ. ಹಬ್ಬ ಹರಿದಿನ ನಿಮ್ಗೆಲ್ಲ ಅವರು ಮೆಸೇಜ್ ಮಾಡುವಂತಹ ದಿನಗಳಾಗ್ಬಿಟ್ಟಿದೆ, ಹಬ್ಬದಲ್ಲಿ ಮೆಸೇಜ್ ಮಾಡಬಹುದು ಅಂತ ಕಾಯ್ತಿರ್ತೀರ. ಕ್ಯಾಲೆಂಡರ್ ಈಗ ಭರವಸೆಯ ಸ್ಮಶಾನ ಆಗಿದೆ. ಉಮರ್ ಖಯ್ಯಾಮ್ ರುಬಾಯತ್ ನಲ್ಲಿ ಹೇಳ್ತಾರೆ, ದ ಮೂವಿಂಗ್ ಫಿಂಗರ್ ರೈಟ್ಸ್ ಅಂಡ್ ಹ್ಯಾವಿಂಗ್ ರೈಟ್ ಮೂವ್ಸ್ ಆನ್ ಅಂತ. ಬರೆದ ಬೆರಳು ಬರೆದು ಮುಗಿಸಿತು, ಅದು ಹಿಂತಿರುಗಿ ನೋಡಲ್ಲ. ಅವರು ಸೀನ್ ಅಂತ ಬರೆದು ಮುಗಿಸಿದ್ದಾರೆ, ಅವರು ಮೂವ್ ಆನ್ ಆಗಿದ್ದಾರೆ. ನೀವು ಮಾತ್ರ ಆ ಸೀನ್ ಅನ್ನೋ ಪದದ ಮುಂದೆ ಪ್ರತಿದಿನ ಹಣತೆ ಹಚ್ಚಿ ಕಾಯ್ತಾ ಇದೀರ. ವೇಟ್ ಮಾಡ್ತೀನಿ ಅನ್ನೋದು ಪ್ರೀತಿಯಲ್ಲ, ಅದು ಮುಂದೆ ಹೋಗೋದಕ್ಕೆ ಧೈರ್ಯ ಇಲ್ಲ ಅಂತ ಅರ್ಥ. ಅದು ಮುಂದೆ ಹೋಗೋದಕ್ಕೆ ಧೈರ್ಯ ಇಲ್ಲ ಅನ್ನೋದ್ರ ಸುಂದರ ಹೆಸರು. ಒಂದು ಮೆಸೇಜ್ಗಾಗಿ ಒಂದು ವರ್ಷ ಕಳೆದ್ರೆ ಅದು ಪ್ರೀತಿ ಅಲ್ಲ, ಸೆರೆಮನೆ. ಹೇಳಿ, ನಿಮ್ಮ ಇನ್ನೊಂದು ದಿನಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನ ಯಾವಾಗ ಕೊಡ್ತೀರಾ? ಕಾಯುವಿಕೆ ನಿಮ್ಮ ಜೀವನದ ಪ್ರೊಫೆಷನ್ ಆಗ್ಬಿಟ್ಟಿದ್ಯಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು. ಒಂದು ರಿಪ್ಲೈಗಾಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಮಾರಾಟಕ್ಕೆ ಇಟ್ಟಿದ್ದೀರಾ? ಒಂದೇ ಒಂದ್ಸಲ ಮಾತಾಡ್ಲಿ ಆಮೇಲೆ ಸಾಕು, ಸಾರಿ ಅಂತ ಒಂದೇ ಒಂದ್ಸಲ ಬರ್ಲಿ ಆಮೇಲೆ ಬ್ಲಾಕ್ ಮಾಡಿದ್ರು ಪರವಾಗಿಲ್ಲ ಅಂತ ಅನ್ಕೋತೀವಿ. ಈ ಬೇಡಿಕೆ ಬೇಡಿಕೆ ಅಲ್ಲ, ಅದು ಭಿಕ್ಷೆ ತರನು ಅನ್ನಿಸ್ಬಹುದು. ಪ್ರೀತಿಲಿ ಈಗೋ ಬೇಡ, ಪ್ರೀತಿಲಿ ಬೇಡದ್ರಲ್ಲಿ ತಪ್ಪೇನಿದೆ ಅಂತ ಕೂಡ ನಾವೇ ಹೇಳ್ತೀವಿ. ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ದವರು ಪ್ರೀತಿ ಪ್ರೀತಿನ ಅಥವಾ ಗುಲಾಮಗಿರಿನ? ಅವರು ರಿಪ್ಲೈ ಮಾಡಲಿ ಅಂತ ನೀವು ಅವರು ರಿಪ್ಲೈ ಮಾಡಲಿ ಅಂತ ಸ್ಟೇಟಸ್ ಹಾಕ್ತೀರಾ, ಸ್ಟಾರ್ಟ್ ಸಾಂಗ್ ಹಾಕ್ತೀರಾ, ಇನ್ಡೈರೆಕ್ಟ್ ಆಗಿ ಅವರಿಗೆ ತಲುಪಲಿ ಅಂತ ಕಾಮನ್ ಫ್ರೆಂಡಿಗೂ ಹೇಳ್ತೀರಾ, ನಿಮ್ಮ ನೋವನ್ನ ಜಗತ್ತಿಗೆ ಪ್ರದರ್ಶನ ಮಾಡ್ತೀರಾ, ಯಾಕಂದ್ರೆ ಅವರು ನೋಡಿ ಕರಗಬಹುದು ಅನ್ನೋ ಆಸೆಯೊಂದಿಗೆ. ಖಲೀಲ್ ಗಿಬ್ರಾನ್ ಹೇಳ್ತಾರೆ, ಇಫ್ ಯು ಲವ್ ಸಂಬಡಿ ಲೆಟ್ ದೆಮ್ ಗೋ, ಫಾರ್ ಇಫ್ ದೇ ರಿಟರ್ನ್ ದೇ ವರ್ ಆಲ್ವೇಸ್ ಯುವರ್ಸ್, ಇಫ್ ದೇ ಡೋಂಟ್ ದೇ ನೆವರ್ ವರ್. ಪ್ರೀತಿಸಿದ್ರೆ ಹೋಗೋದಕ್ಕೆ ಬಿಡಿ, ಅವರು ತಿರುಗ್ ಬಂದ್ರೆ ನಿಮ್ಮವರು, ಬರ್ತೇ ಇದ್ರೆ ಅವ್ರು ಯಾವತ್ತೂ ನಿಮ್ಮವರಾಗಿರಲಿಲ್ಲ. ರಿಪ್ಲೈನ ಕೇಳಿ ಪಡೆದ್ರೆ ಅದು ಪ್ರೀತಿಯಲ್ಲ, ಕರುಣೆ. ಕರುಣೆಯಿಂದ ಬಂದ ರಿಪ್ಲೈ ನಾಳೆ ಮತ್ತೆ ಇದೇ ತರ ಸೀನ್ ಆಗುತ್ತೆ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಒಂದು ರಿಪ್ಲೈಗಿಂತ ದೊಡ್ಡದಲ್ವಾ? ಅದನ್ನ ಉಳಿಸ್ಕೋಬೇಕಲ್ವಾ? ಹೇಳಿ, ಒಂದು ರಿಪ್ಲೈಗೋಸ್ಕರ ನೀವು ನಿಮ್ಮ ತನವನ್ನ ಕಳ್ಕೊಂಡಿದ್ದೀರಾ? ಪ್ರೀತಿಲಿ ಸೋತರು ಕೂಡ ಗೆದ್ದಾಗೇನೆ, ಗೆದ್ರು ಕೂಡ ಸೋತಾಗೇನೆ ಅಂತಾರೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಸೆಲ್ಫ್ ರೆಸ್ಪೆಕ್ಟೇ ಮುಖ್ಯ ಆಗುತ್ತಾ? ಸಂದೇಶಗಳನ್ನ ಕಳಿಸ್ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಕಾಯುವಿಕೆಗೆ ಅಂತ್ಯ ಹಾಡೋದು ಹೇಗೆ? ಮೊದಲು ಅವರು ಬರೋದಿಲ್ಲ ಅಂತ ಒಪ್ಕೊಳ್ಳಿ, ಚಾಟ್ ಓಪನ್ ಮಾಡಿ, ಕೊನೆ ಮೆಸೇಜ್ ನೋಡಿ, ಮತ್ತೆ ಇದು ಮುಗೀತು ಅಂತ ಅಲ್ಲಿಗೆ ನೀವೇ ಹೇಳ್ಕೊಳ್ಳಿ. ಅಳ್ಬೇಕು ಅನ್ಸಿದ್ರೆ ಇವತ್ತೇ ಕೊನೆ ಸಲ ಅತ್ಬಿಡಿ. ಅವರ ಹೆಸರನ್ನ ಅಚ್ಚೆ ಹಾಕಿಸ್ಕೊಂಡಾಗೆ ಎದಲ್ ಇಟ್ಕೊಂಡಿದ್ದೀರಾ, ಇವತ್ತು ಅದನ್ನ ಅಳಿಸ್ಬಿಡಿ. ರೂಮಿ ಹೇಳ್ತಾರೆ, ಡೋಂಟ್ ಗ್ರೀವ್, ಎನಿಥಿಂಗ್ ಯು ಲೂಸ್ ಕಮ್ಸ್ ರೌಂಡ್ ಇನ್ ಅನದರ್ ಫಾರ್ಮ್ ಅಂತ. ದುಃಖಿಸ್ಬೇಡಿ, ಕಳ್ಕೊಂಡಿದ್ದೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ವಾಪಸ್ ಬರುತ್ತೆ. ರಿಪ್ಲೈ ಬರಲಿಲ್ಲ ಅಂದ್ರೇನು, ನೀವು ಸೋತಿದ್ದೀರಾ ಅಂತಲ್ಲ, ನೀವು ತಪ್ಪ ಅಡ್ರೆಸ್ಗೆ ಪತ್ರ ಕಳಿಸಿದೀರಾ ಅಂತ ಅರ್ಥ. ಚಾಟ್ ಡಿಲೀಟ್ ಮಾಡಿ, ನಂಬರ್ ಡಿಲೀಟ್ ಮಾಡಿ, ಲಾಸ್ಟ್ ದಿನ ನೋಡೋ ಚಟಕ್ಕೆ ಲಾಸ್ಟ್ ಟೈಮ್ ಟರಾ ಬಾಯ್ ಬಾಯ್ ಅಂತ ಹೇಳ್ಬಿಡಿ. ಅಲ್ಲಿಗೆ ಖಾಲಿ ಅನ್ಸುತ್ತೆ, ಎದೆ ಹಗುರ ಆಗಲ್ಲ, ಮತ್ತಷ್ಟು ಭಾರ ಆಗುತ್ತೆ. ಆದ್ರೆ ಆ ಭಾರ ಭರವಸೆ ಅನ್ನೋ ಸುಳ್ಳಿನ ಭಾರಕ್ಕಿಂತ ವಾಸಿ ಅಲ್ವಾ? ಬಾಗ್ಲು ಹಾಕಿ, ಅವರು ಬಡಿಯೋದಿಲ್ಲ. ಹೇಳಿ, ನಿಮ್ಮ ವೇಟಿಂಗ್ ರೂಮ್ಗೆ ಕ್ಲೋಸ್ ಅಂತ ಬೋರ್ಡ್ ಹಾಕೋದಿಕ್ಕೆ ತಯಾರಾಗಿದ್ದೀರಾ, ಅಥವಾ ಬಾಗ್ಲು ತೆರೆದಿಟ್ಟು ಇಡೀ ಜೀವನ ಕಾಯ್ತೀರಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ನಿನ್ನೆ ಬೆಳಗ್ಗೆ ಅವರ ಗುಡ್ ಮಾರ್ನಿಂಗ್ ಮೆಸೇಜ್ ಇಂದ ಶುರುವಾಗ್ತಾ ಇತ್ತು, ನಿನ್ನೆ ರಾತ್ರಿ ಅವರ ಗುಡ್ ನೈಟ್ ಗೆ ಮುಗಿತಾ ಇತ್ತು. ನಿಮ್ಮ ನಗು ಅವರ ಜೋಕ್ಸ್ ಮೇಲೆ ಡಿಪೆಂಡ್ ಆಗಿತ್ತು, ನಿಮ್ಮ ಅಳು ಅವರ ಸೀನ್ ಮೇಲೆ ಡಿಪೆಂಡ್ ಆಗಿತ್ತು. ನಿಧಾನವಾಗಿ ನೀವು ನೀವಾಗಿ ಉಳಿದಿಲ್ಲ, ನೀವು ಅವರ ನೋಟಿಫಿಕೇಶನ್ ಆಗ್ಬಿಡಿದೀರ. ಈಗ ನೋಟಿಫಿಕೇಶನ್ ಬರೆದು ನಿಂತು ಹೋಗಿದೆ, ಮತ್ತೆ ನೀವು ಎಕ್ಸಿಸ್ಟ್ ಆಗೋದನ್ನೇ ಮರ್ತ್ಬಿಟ್ಟಿದೀರ. ತನ್ನ ಕಾಲ ಮೇಲೆ ತಾನು ನಿಲ್ಲದವಗೆ ಬೇರೊಬ್ಬರ ಕಾಲೇ ಊರುಗೋಲು. ಅವರು ನಿಮ್ಮ ಊರ್ಗೋಲ್ ಆಗಿದ್ರು, ಈಗ ಊರ್ಗೋಲ್ ಮುರಿದಿದೆ. ನಡೆಯೋದಿಕ್ಕೆ ಕಲಿಬೇಕು, ಬೀಳ್ತಾ ಇದ್ದೀರಾ, ಪ್ರಾಬ್ಲಮ್ ಏನು ಮತ್ತೆ ಹೇಳಿ? ವಿವೇಕಾನಂದರು ಹೇಳಿಲ್ವಾ, ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ. ಫೋನ್ ನೋಡಿದೆ, ಬೆಳಗ್ಗೆ ಎದ್ದು ನಿಮ್ಗೆ ಇಷ್ಟವಾದ ಹಾಡು ಕೇಳಿ, ಕನ್ನಡಲ್ಲಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನಾನ್ ಚೆನ್ನಾಗಿದ್ದೀನಿ, ಮೊದ್ಲಿಗಿಂತ ಸ್ಟ್ರಾಂಗ್ ಇದ್ದೀನಿ ಅಂತ ಸುಳ್ಳಾದ್ರೂ ಹೇಳ್ಕೊಳ್ಳಿ, ಒಂದಲ್ಲ ಒಂದಿನ ಅದು ನಿಜ ಆಗುತ್ತೆ. ಹೇಳಿ, ಅವರಿಲ್ಲದ ನಾವು ಏನು ಅನ್ನೋ ಪ್ರಶ್ನೆಗೆ, ನಾವೇ ಎಲ್ಲವೂ, ಅವರಿಲ್ಲದ ನಾನು ನಾನೇ ಎಲ್ಲ ಅಂತ ಉತ್ತರ ಕೊಟ್ಕೊಳ್ಳಿ. ಬಿಕಾಸ್ ನೀವು ನೀವೇ, ಆಯ್ತಾ? ಯಾರಿಲ್ಲದಿದ್ರೂ ಕೂಡ ನೀವು ಬದುಕಬಹುದು. ನಿಮ್ಮ ಜೀವನದ ರಿಮೋಟ್ ಅನ್ನ ಅವರ ಕೈಯಿಂದ ವಾಪಸ್ ತಗೊಳ್ಳಿ. ಮೂವ್ ಆನ್ ಆಗೋದು ಹೇಗೆ ಗೊತ್ತು ಮಾಡ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.

ಮೂವ್ ಆನ್ ಆಗಿದ್ರಿ ಅಂತ ಜಗತ್ತಿಗೆ ತೋರಿಸಿ ನಟಿಸೋದು ಸುಲಭ, ಆದ್ರೆ ನಿಮಗೆ ನೀವೇ ಮೂವ್ ಆನ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಕಷ್ಟ. ನಾನು ಖುಷಿ ಆಗಿದ್ದೀನಿ ಅಂತ ಸ್ಟೇಟಸ್ ಹಾಕೊಂಡ್ರೆ ಮೂವ್ ಆನ್ ಆಗಲ್ಲ. ನನಗೆ ಅವ್ರ ನೆನಪೇ ಇಲ್ಲ ಅಂತ ಫ್ರೆಂಡ್ ಹೇಳಿದ್ರೆ ಅದು ಮೂವ್ ಆನ್ ಆದಾಗಲ್ಲ. ಅವರು ಬೇರೆ ಯಾರನ್ನೋ ಮದುವೆಯಾದ ನ್ಯೂಸ್ ಕೇಳಿ ನಿಮ್ಮ ಎದೆಯೊಳಗೆ ಏನೋ ಆಗದೆ ಇದ್ದಾಗ, ಹೌದು ಅಲ್ಲಿಗೆ ನೀವು ನಿಜವಾಗ್ಲೂ ಮೂವ್ ಆನ್ ಆಗಿದ್ದೀರಾ ಅಂತ ಅರ್ಥ. ಅದು ಒಂದೇ ಒಂದಿಂದಲಾಗಲ್ಲ, ಸೀನ್ ನೋಡೋದನ್ನ ನಿಲ್ಸಿದ ದಿನ 1% ಆಗಬಹುದು, ಅವರ ಬರ್ಡೇ ಡೇಟನ್ನ ಮರ್ತ ಹೋಗೋ ದಿನವರೆಗೂ ಬಂದ್ರೆ ಅದು 50% ಅನ್ಬಹುದು. ಯಾರೋ ಅವ್ರ ಹೆಸರನ್ನ ಹೇಳಿದಾಗ ನೀವು ಹಿಡಿದಿರೋ ಕಾಫಿ ಲೋಟ ಅಲಗಾಡದೆ ಇದ್ರೆ 100% ನೀವು ಅವರನ್ನ ಮರ್ತಿದ್ದೀರಾ ಅಂತ ಅರ್ಥ. ಶೇಕ್ಸ್ಪಿಯರ್ ಹೇಳ್ತಾರೆ, ಲವ್ ಇಸ್ ನಾಟ್ ಲವ್ ವಿಚ್ ಆಲ್ಟರ್ಸ್ ವೆನ್ ಇಟ್ ಆಲ್ಟ್ರೇಷನ್ ಫೈನ್ಸ್ ಅಂತ. ಬದಲಾವಣೆ ಕಂಡು ಬದಲಾಗೋದು ಪ್ರೀತಿನೇ ಅಲ್ವಂತೆ. ಅವ್ರು ಬದಲಾದ್ರ ನೀವು ಬದಲಾಗೋದು ಬೇಡ. ನಿಮ್ಮ ಪ್ರೀತಿ ನಿಜವಾಗಿದ್ರೆ ಅದು ನಿಮ್ಮನ್ನ ಇನ್ನಷ್ಟು ಒಳ್ಳೆಯವರನ್ನಾಗಿ ಮಾಡುತ್ತೆ, ಗಟ್ಟಿಗಾರರನ್ನಾಗಿ ಮಾಡುತ್ತೆ. ಮೂವ್ ಆನ್ ಅಂದ್ರೆ ಅವರನ್ನ ದ್ವೇಷಿಸೋದು ಅಲ್ಲ, ಅವರಿಲ್ಲದೆ ಕೂಡ ನೀವು ನಗೋದಿಕ್ಕೆ ಕಲ್ತ್ಕೊಳ್ಳೋದು. ಒಂದು ದಿನ ಕನ್ನಡಿಯಲ್ಲಿ ನಿಮ್ಮನ್ನ ನೀವೇ ನೋಡ್ಕೊಂಡು ನಗ್ತೀರಾ, ಯಾರ ರಿಪ್ಲೈಗೋಸ್ಕರನೂ ಅಲ್ಲ, ನಿಮ್ಗೋಸ್ಕರ ನೀವೇನೆ ನೀವಾಗಿನೇ. ಅದೇ ನಿಜವಾದ ಗೆಲುವು. ಹೇಳಿ, ನೀವು ಸದ್ಯಕ್ಕೆ ಮೂವ್ ಆನ್ ನಾಟಕ ಮಾಡ್ತಾ ಇದ್ದೀರಾ, ಅಥವಾ ನಿಜವಾಗ್ಲೂ ಮೂವ್ ಆನ್ ಆಗಿದ್ದೀರಾ, ಇಲ್ಲ 1% ಅಲ್ಲಿದ್ದೀರಾ, ಅಥವಾ ಇವತ್ತು ಸ್ಟಾರ್ಟ್ ಮಾಡ್ತೀರಾ ಒಲವಿನ ಆಲಾಪ ಶೋ ಕೇಳಿದ ಮೇಲೆ?

0: ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಒಂದು ಕೊನೆಯ ಕಿವಿ ಮಾತು, ಫೋನ್ ತಗೊಳ್ಳಿ, ಚಾಟ್ ಓಪನ್ ಮಾಡಿ, ಸೀನಾಗಿ ತಿಂಗಳಾದ ಆ ಮೆಸೇಜ್ ನೋಡಿ, ಈಗ ಟೈಪ್ ಮಾಡಿ. ಏನ್ ಬರಿಬೇಕು ಅಂತ ಗೊತ್ತಾಗ್ತಿಲ್ವಾ? ನಾನ್ ಹೇಳ್ತೀನಿ, ನಾನ್ ಹೇಳೋ ಮೆಸೇಜ್ ನ ಬರೀರಿ, ಟೈಪ್ ಮಾಡಿ ಹೇಳ್ತೀನಿ. ಎಸ್ ಕಮ್ ಆನ್, ಟೇಕ್ ಯುವರ್ ವಾಟ್ಸ್ಆಪ್, ಟೈಪ್ ಮಾಡಿ ಇವಾಗ ಆಯ್ತಾ? ನಿನ್ನ ರಿಪ್ಲೈಗೋಸ್ಕರ ಕಾದು ಕಾದು ನಾನು ನನ್ನನ್ನೇ ಕಳ್ಕೊಂಡಿದ್ದೀನಿ. ಇನ್ ಮುಂದೆ ಕಾಯೋದಿಲ್ಲ, ನೀನ್ ಸಿಗಲ್ಲ ಅಂತ ದುಃಖ ಇಲ್ಲ, ನಾನು ಮತ್ತೆ ನನ್ನನ್ನೇ ಕಂಡ್ಕೊಂಡೆ ಅನ್ನೋ ಖುಷಿ ಇದೆ. ಬಿ ಹ್ಯಾಪಿ, ಗುಡ್ ಬೈ. ಸೆಂಡ್ ಮಾಡಿ. ಯಾಕ್ರಿ ಯೋಚನೆ ಮಾಡ್ತೀರಾ? ನನ್ ಗೊತ್ತು, ತಲೆ ಕೆರ್ಕೋತಾ ಇದ್ರ, ಅತ್ತ ಇತ್ತ ನೋಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ರ ಅಂತ. ನೋ ನೋ ನೋ, ಪರವಾಗಿಲ್ಲ ಪರವಾಗಿಲ್ಲ, ಸೆಂಡ್ ಮಾಡಿ. ಕಳ್ಸಿದ್ರ ಸರಿ, ಈಗ ತಕ್ಷಣ ನಂಬರ್ ಡಿಲೀಟ್ ಮಾಡಿ, ಚಾಟ್ ನೋ ಡಿಲೀಟ್ ಮಾಡಿ, ಇಷ್ಟ ಇದ್ರೆ ಬ್ಲಾಕ್ ಮಾಡಿ. ಇಷ್ಟು ಕೂಡ ನಿಮ್ಗೆ ಆಪ್ಷನಲ್, ನಿಮ್ ಇಷ್ಟ. ಯಾಕಂದ್ರೆ ಈಗ ನೀವು ಕಳ್ಸಿರುವಂತ ಮೆಸೇಜು ಅಥವಾ ನಿಮ್ಗೆ ಇಷ್ಟ ಆಗಿ ಈ ಮೆಸೇಜ್ ಅನ್ನ ಕಳ್ಸಿದ್ರೆ ಇದು ಮೆಸೇಜ್ ಅಲ್ಲ, ನಿಮ್ಮನ್ನ ಇಷ್ಟು ದಿನ ಬಂಧಿ ಮಾಡಿದಂತ ಸೆರೆಮನಿಯ ಬೀಗಿದ ಕೈ. ಜವೈದ್ ಅಖ್ತರ್ ಜಿಂದಗಿ ನಾ ಮಿಲೇ ಕಿ ದುಬಾರಾ ನಲ್ಲಿ ಬರೆದ ಹಾಗೆ, ಸೀಸ್ ದ ಡೇ ಮೈ ಫ್ರೆಂಡ್, ಪೆಹಲೆ ಇಸ್ ದಿನ್ ಕೋ ಪೂರಿ ತರಹ ಜಿಯೋ. ಮೊದಲು ಈ ದಿನವನ್ನ ಪೂರ್ತಿಯಾಗಿ ಬದುಕು. ನಿಮ್ಮ ನೆನ್ನೆ ಸೀನ್ ಆಗಿ ನಿಂತು ಹೋಗಿದೆ, ನಿಮ್ಮ ಇಂದು ರಿಪ್ಲೈಗೋಸ್ಕರ ಅಳ್ತಾ ಇದೆ, ನಿಮ್ಮ ನಾಳೆ ನೀವು ಯಾವಾಗ ಬದುಕ್ತೀರಾ ಅಂತ ಕಾಯ್ತಾ ಇದೆ. ಈ ಒಂದು ಗಂಟೆ ನಿಮ್ಮ ಸಾಯದ ಕಾಯುವಿಕೆಗೆ ಮದ್ದಾಗಿದ್ರೆ ಒಲವಿನ ಆಲಾಪದಲ್ಲಿ ಇಷ್ಟೊತ್ತು ನಾನ್ ನಿಮ್ ಜೊತೆಯಾಗಿದ್ದೆ ಸಾರ್ಥಕ. ಮತ್ತೊಮ್ಮೆ ಸಿಗೋಣ, ನಿಮ್ಮ ಹೃದಯದ ಒಂದಷ್ಟು ಗಾಯಗಳಿಗೆ ಮದ್ದಾಗಿ ನಾನು ಬರ್ತೀನಿ ನನ್ನ ಮಾತುಗಳೊಂದಿಗೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಏನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ನಾನು ನಿಮ್ಮವನು, ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಟಾಡಾ ಬಾಯ್ ಬಾಯ್ ಅಂತ ಹೇಳಿ ಸೈನ್ ಆಫ್ ಮಾಡುವಂತಹ ಹೊತ್ತು ಮತ್ತೆ ಸಿಗೋಣ. ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.
1: ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, 8:44 55 ಸೆಕೆಂಡ್ಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ.
2: ನಮಸ್ಕಾರ, ಆಕಾಶವಾಣಿ ಸೆ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುಕೇಶ್ ಕುಮಾರ್. ವಾಣಿಜ್ಯ ಔರ್ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ್ ನೆ ಕಹಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿ 5 ದೇಶೋ ಕಿ ಯಾತ್ರಾ ಸೆ ಸಮಾಜ್ ಕೆ ಹರ್ ವರ್ಗ ಕೋ ಲಾಭ ಕಿ ಗ್ಯಾರಂಟಿ. ಕಹಾ, ದುನಿಯಾ ಭಾರತ್ ಕೋ ಏಕ್ ಭರೋಸೆಮಂದ್ ಸಾಝೆದಾರ್ ಕೆ ರೂಪ ಮೆ ದೇಖ್ ರಹೀ ಹೈ. ರೇಲ್ ಮಂತ್ರಿ ಅಶ್ವಿನಿ ವೈಷ್ಣವ್ ನೆ ರೈಲ್ವೆ ಮೆ ಪ್ರೌದ್ಯೋಗಿಕಿ ಆಧಾರಿತ ಸುರಕ್ಷಾ ಪ್ರಣಾಲಿ ಕೋ ಬೆಹತರ್ ಬನಾನೆ ಔರ್ ಸಂಚಾಲನ್ ಸುರಕ್ಷಾ ಮೆ ಸುಧಾರ್ ಲಾನೆ ಪರ್ ಬಲ್ ದಿಯಾ. ಸರ್ಕಾರ ನೆ ದೇಶ್ ಮೆ ಕಚ್ಚೆ ತೇಲ್, ಪೆಟ್ರೋಲ್, ಡೀಸೆಲ್, ಪ್ರಾಕೃತಿಕ ಗ್ಯಾಸ್ ಔರ್ ಎಲ್ಪಿಜಿ ಕೆ ಪರ್ಯಾಪ್ತ ಭಂಡಾರ ಕಿ ಉಪಲಬ್ಧತಾ ಕಾ ಭರೋಸಾ ದಿಲಾಯಾ. ಕೇಂದ್ರ ನೆ ಇಬೋಲಾ ವೈರಸ್ ಕೆ ಪ್ರಭಾವಿತ ದೇಶೋ ಸೆ ಆನೆ ವಾಲೆ ಯಾ ವಹಾಂ ಸೆ ಗುಜರ್ನೆ ವಾಲೆ ಯಾತ್ರಿಯೋ ಕೆ ಲಿಯೆ ಸ್ವಾಸ್ಥ್ಯ ಸಂಬಂಧಿ ಪರಾಮರ್ಶ ಜಾರಿ ಕಿಯಾ. ಭಾರತ್ ಅಫ್ರಿಕಾ ಫೋರಂ ಶಿಖರ್ ಸಮ್ಮೇಲನ ಸ್ಥಗಿತ. ಮೌಸಮ್ ವಿಭಾಗ ನೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಔರ್ ವಿದರ್ಭ ಮೆ ಕಲ್ ಕೆ ಲಿಯೆ ಲೂ ಕಾ ರೆಡ್ ಅಲರ್ಟ್ ಜಾರಿ ಕಿಯಾ. ಔರ್ ಐಪಿಎಲ್ ಕ್ರಿಕೆಟ್ ಮೆ ಗುಜರಾತ್ ಟೈಟನ್ಸ್ ಔರ್ ಚೆನ್ನೈ ಸೂಪರ್ ಕಿಂಗ್ಸ್ ಕಾ ಮ್ಯಾಚ್ ಜಾರಿ. ವಾಣಿಜ್ಯ ಔರ್ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ್ ನೆ ಕಹಾ ಹೈ ಕಿ ದುನಿಯಾ ಭಾರತ್ ಕೋ ಏಕ್ ಭರೋಸೆಮಂದ್ ಸಾಝೆದಾರ್ ಕೆ ರೂಪ ಮೆ ದೇಖ್ ರಹೀ ಹೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆ 5 ದೇಶೋ ಕೆ ದೌರೆ ಕೆ ಬಾರೆ ಮೆ ಆಜ್ ನಯಿ ದಿಲ್ಲಿ ಮೆ ಸಂವಾದದಾತಾಓ ಸೆ ಬಾತ್ಚೀತ್ ಮೆ ಶ್ರೀ ಗೋಯಲ್ ನೆ ಕಹಾ ಕಿ ಇಸ್ ಯಾತ್ರಾ ಸೆ ಸಮಾಜ್ ಕೆ ಹರ್ ವರ್ಗ ಕೋ ಲಾಭ ಕಿ ಗ್ಯಾರಂಟಿ ಹೈ. ಉನ್ಹೊನೆ ಬತಾಯಾ ಕಿ 5 ದೇಶೋ ಕಿ ಯಾತ್ರಾ ಕೆ ದೌರಾನ್ 57 ಮಹತ್ವಪೂರ್ಣ ಸಮಝೌತೋ ಪರ್ ಹಸ್ತಾಕ್ಷರ್ ಕಿಯೆ ಗಯೆ. ಇಸ್ ಮೆ ಭಾರತ್ ಮೆ 75 ಸೆ 100 ಅರಬ್ ಡಾಲರ್ ಕೆ ನಿವೇಶ ಕಿ ಸಂಯುಕ್ತ ಅರಬ್ ಅಮೀರಾತ್ ಕಿ ಪ್ರತಿಬದ್ಧತಾ ಭೀ ಶಾಮಿಲ್ ಹೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 5 ದೇಶೋ, ಸಂಯುಕ್ತ ಅರಬ್ ಅಮೀರಾತ್, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಔರ್ ಇಟಲಿ ಕಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾಸ್ ದ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು 9:15. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸುಕೂನ್ ಕೇಪಲ್. ಸಮುದ್ರ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗುವಂತಹ ಸಮಯ, ಅದ್ಭುತವಾದಂತಹ ಈ ಸಮಯ ಶುರುವಾಗ್ತಾ ಇದೆ. ಶ್ರೇಯಾ ಘೋಷಾಲ್ ಹಾಗೆ ಸುರ್ಣಿಗಮ್ರವರ ಧ್ವನಿಯಲ್ಲಿ ವಸೀರ್ ಚಿತ್ರದಿಂದ ಮೂಡಿಬರ್ತಾ ಇದೆ ತೇರೆ ಬೆನ್.

ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ಲವೂ ಸನಂ ರೇ ಹಾಡು ಅರ್ಜಿತ್ ಸಿಂಗ್ ರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಅದ್ಭುತವಾದ ಈ ಹಾಡು ಮಿಥುನ್ ರವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂಥ ಹಾಡು ಸನಂ ರೇ ಚಿತ್ರದಿಂದ. ಇನ್ನೀಗ ರಾಹತ್ ಫತೇ ಅಲಿ ಖಾನ್ ರವರ ಧ್ವನಿಯಲ್ಲಿ ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇದೆ ಸುಲ್ತಾನ್ ಚಿತ್ರದಿಂದ ಜಗ ಗುಮಿಯಾ.

ತೇರೆ ಸಂಖ್ಯಾರ ಸುಕುನ್ಕೆ ಪಲ್ ಕಾರ್ಯಕ್ರಮದಲ್ಲಿ ಆತಿಫ್ ಅಸ್ಲಂ ಅವರ ಧ್ವನಿಯಲ್ಲಿ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ರುಸ್ತಮ್ ಚಿತ್ರದಿಂದ ಅಜಿತ್ ಸಿಂಗ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ರಾಜ್ ಆಖೆ ತೆರಿ ರಾಜ್ ರೀಬೂಟ್ ಚಿತ್ರದಿಂದ ಜೀತ್ ಗಂಗೂಲಿರವರ ಸಂಗೀತ ಸಂಯೋಜನೆಯಲ್ಲಿ ಈ ಅದ್ಭುತ ಗೀತೆ ನಿಮ್ಮೆಲ್ಲರಿಗಾಗಿ ಸುಕುನ್ಕೆ ಪಲ್ ಕಾರ್ಯಕ್ರಮದಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲು. ಒಂಬತ್ತು ಗಂಟೆ 50 ನಿಮಿಷ ಸುಕೂನ್ ಕೆಪ್ಪಲ್ ಕಾರ್ಯಕ್ರಮ ನಾವು ಕೊನೆ ಮಾಡುವಂತಹ ಸಮಯ. ಇನ್ನೆರಡು ಗೀತೆಗಳು ಇವತ್ತು ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ ನಿಮ್ಮೆಲ್ಲರ ಕನ್ನಡ ಕಾಮನ ಬಿಲಿನಲ್ಲಿ. ಇನ್ನೀಗ ಮೂಡಿಬರ್ತಾ ಇದೆ ಅರ್ಮಾನ್ ಮಲಿಕ್ ನಿಧಿ ಮೋಹನ್ ರವರ ಧ್ವನಿಯಲ್ಲಿ ಸೊ ಆಸ್ಮಾ, ಅದ್ರ ಜೊತೆಯಾಗುತ್ತೆ ಅಲ್ಕಾ ಯಜ್ಞಿಕ್ ಹಾಗೆ ಸೋನು ನಿಗಮ್ ರವರ ಧ್ವನಿಯಲ್ಲಿ ಬಹಕಾ ದಿಯಾ ಹೇ ಹಮೇ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲವು. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 10:01. ಇದು ವಿಶೇಷವಾದಂತಹ ಕಾರ್ಯಕ್ರಮ ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ. ಶುರು ಮಾಡೋಣ ಈ ಹೊತ್ತಿನ ಕನಸಿನ ಲೋಕದ ಪಯಣ. ಮೂಡಿಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ ಮಾತಾಡೋ ತಾರೆಯ ಕಂಡ ಹಾಗೆ ಅಂಬಿಂಗ್ ವಯಸ್ಸಾಯಿತು ಚಿತ್ರದಿಂದ ಅರ್ಜುನ್ ಜನ್ಯರವರ ಸಂಗೀತ ಸಂಯೋಜನೆ, ವೀರಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯದಲ್ಲಿ ಇದೀಗ ಕನ್ನಡ ಕಾಮನಬಿಲ್ಲಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ ಸಂಯೋಜನೆ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬಂದಿದ್ದು ಕನಸಿನ ಲೋಕ ಚಿತ್ರದಲ್ಲಿ ಸಂತೆಯಲ್ಲಿ ನಿಂತ ಕಬೀರ ಬಾರಿ ನಿನಗೆ ನಾನು ಸೋನು ನಿಗಮ್ ಹಾಗೆ ಅರ್ಮೇಶ್ವರ್ ಅವರ ಧ್ವನಿಯಲ್ಲಿ ಈ ಗೀತೆ ಗೋಪಾಲ್ರವರ ಸಾಹಿತ್ಯದಂತಹ ಈ ಮಧುರವಾದ ಗೀತೆ ಮೂಡಿಬಂತು. ಇನ್ನೀಗ ಮೂಡಿಬರ್ತಾ ಇದೆ ಸೋಹಮ್ ಚಕ್ರವರ್ತಿಯವರ ಧ್ವನಿಯಲ್ಲಿ ಕಣ್ಣ ಕರೆಯು ಬಂದಿದೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಗಮನವಿಲ್ಲವೂ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕನಸಿನ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಚಿತ್ರಾರವರ ಧ್ವನಿಯಲ್ಲಿ ತನನಂ ತನನಂ ಹಾಡು ಮೂಡಿ ಬಂತು. ಇನ್ನೀಗ ರಾಜೇಶ್ ಕೃಷ್ಣರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಶುಭಂ ಚಿತ್ರದಿಂದ ಈ ಮೌನವ ತಾಳೆನು. ಚಿತ್ರಾರವರು ಕೂಡ ಹಾಡಿಗೆ ಧ್ವನಿ ಹಾಕ್ತಿದ್ದಾರೆ. ಗುರುಕಿರಣರವರ ಸಂಗೀತ, ಕಲ್ಯಾಣರವರ ಸಾಹಿತ್ಯ ಇರುವಂತಹ ಈ ಗೀತೆ ನಿಮ್ಮೆಲ್ಲರಿಗಾಗಿ ಇನ್ನೀಗ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲವು ಸಮಯ ಆಗಿದೆ 10:31. ನೀವು ಕೇಳ್ತಿದ್ದೀರಿ ಕಾರ್ಯಕ್ರಮ ಕನಸಿನ ಮಾಯಾಲೋಕ. ಇದು ಕಾರ್ಯಕ್ರಮ ಕನಸಿನ ಲೋಕ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮುಂದೆ ಇನ್ನೀಗ ಮೂಡಿ ಬರ್ತಾ ಇದೆ ವಿಷಯ ರಾಘವೇಂದ್ರ ಅವರ ಧ್ವನಿಯಲ್ಲಿ ಸೇವಂತಿ ಸೇವಂತಿ ಚಿತ್ರದಿಂದ ಜಾಜಿ ಮಲ್ಲಿಗೆ ಶ್ರೇಯಾ ಘೋಷಾಲ್ ಅವರು ಕೂಡ ಹಾಡಿಗೆ ಧ್ವನಿಯಾಗ್ತಿದ್ದಾರೆ.

ಸಮಯ 10:55 ಕನಸಿನ ಮಾಯಾಲೋಕದಲ್ಲಿ ಸಾಕ್ತಾ ಇದ್ದೀವಿ. ರಾಜಕೃಷ್ಣನ್ರವರ ಧ್ವನಿಯಲ್ಲಿ ಮಳೆ ಹುಡುಗಿ ಹಾಡು ಮೂಡಿ ಬಂತು. ಎನಿಗ ಸೋನು ನಿಗಮ್ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಅನಿಸುತ್ತಿದೆ ಯಾಕೋ ಇಂದು ಅದರ ಜೊತೆಯಾಗುತ್ತೆ. ಕುರಾಳ್ ಗಾಂಜಾವರವರ ಧ್ವನಿಯಲ್ಲಿ ಪ್ರೀತಿಯಲ್ಲಿ ನಾನು ಲಕ್ಕಿ ಕಣೆ ಮೋಹಿನಿ ಚಿತ್ರದಿಂದ ಈ ಗೀತೆ. ಇನ್ನೀಗ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಕಾಮನಬಿಲ್ಲಿನಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು. ಕೊನೆಯ ಹಾಡಿನೊಂದಿಗೆ ಇವತ್ತಿನ ಕನಸಿನ ಲೋಕದ ಈ ಪಯಣವನ್ನು ಕೊನೆ ಮಾಡೋಣ. ಮೂಡಿಬರ್ತಾ ಇದೆ ಕಲರಲಿ ಹೂವಾಗಿ ಚಿತ್ರದ ಶೀರ್ಷಿಕೆ ಗೀತೆ ಹೇಮಂತ್ರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನ ಬಿಲ್ನಲ್ಲಿ 11:05 ಮೂಡಿಬರಲಿದೆ. ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ ನಂತರ ನಮ್ಮ ಕಾರ್ಯಕ್ರಮಗಳು ಎಂದರಂತೆ ಮುಂದುವರಿಯುತ್ತೆ. ಎಫ್ ಎಂ ಗೋಲ್ಡ್ನ ಸಹ ಪ್ರಸಾರದೊಂದಿಗೆ ಕೇಳ್ತಾನೆ ಇದು ಕನ್ನಡ ಕಾಮನ ಬಿಲ್ಲು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ,
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ,
2: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಇದರಿಂದ ಏನಾಗ್ತದೆ ಹೇಳ್ರಿ, ಎರಡೆರಡು ಸಲ ಓಟ್ ಮಾಡಕ್ಕೆ ಬರುವುದಿಲ್ಲ. ಹಂಗಾಗಿ ಏನಾಗ್ತದಪ್ಪ ಅಂತಂದ್ರೆ, ಅಂದ್ರೆ ಬರೋಬ್ಬರಿ ವ್ಯವಸ್ಥೆ ಆಗ್ತದೆ. ಚಲೋ ಮಾಡ್ಯಾರ ನೋಡ್ರಿ ಅದನ್ನ.
1: ಶಿವಣ್ಣ, ಬರೀ ಇದು ಪೋಲಿಯೋದ್ದೆ ಹೇಳ್ತೀವೋ ಅಥವಾ ಏನ್ರ ಮತ್ತ ದವಾಖಾನೆ ಹೋಗಿದ್ದು ಮತ್ತ ದನಗಳ ಬಗ್ಗೆ ಏನ್ರ

के मुझे लूट लो मेरे नजदीक आके कि मैं मौत से

ಚಂಡು.

0: कहा, काम तो बताइए।
1: काम? हाँ। काम सीधा साधा है, लेना एक वादा है।
0: अच्छा,